ಇಂದು ಶುಕ್ರವಾರ, 1948 ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 9ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 31ನೇ ತಾರೀಕು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 5:58.31. ಇನ್ನೂರ 75.5 ಮೀಟರ್, 1089 ಕಿಲೋಹರ್ಟ್ಸ್ ತರಂಗಾಂತರ ಮತ್ತು ಎಫ್ಎಂ ಬ್ಯಾಂಡಿನ 100.3 ಮೆಗಾಹರ್ಟ್ಸ್ ಕಂಪನಾಂಗದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕೇಳುಗರೆ, ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಗುರುಪ್ರಸಾದ್.

0: ವಂದನ ಕೇಳಿದರೆ ಆಕಾಶವಾಣಿ ಮಂಗಳೂರು. ಚಿಂತನ ಶಂಕರ ಸಾರಡ್ಕ ಅವರಿಂದ.
1: ಹುಟ್ಟು ಸಾವಿನ ನಡುವೆ ಬದುಕು.

0: ಅದು ಅರ್ಥಪೂರ್ಣವಾಗಬೇಕು. ಜೀವಿಸಿದ ವ್ಯಕ್ತಿ ಗತಿಸಿದಾಗ ಅವನ ನೆನಪು ಕನಿಷ್ಠ ಒಂದು ತಲೆಮಾರಿಗಾದರೂ ಉಳಿಯಬೇಕು. ಆತನ ಬದುಕಿನ ಆದರ್ಶ ಯುವ ತಲೆಮಾರಿಗೆ ಮಾದರಿಯಾಗಬೇಕು. ನಾಲ್ಕು ಜನರ ಹೆಗಲೇರಿದ ಸಂದರ್ಭ ನಿಜ ಅರ್ಥದಲ್ಲಿ ತುಂಬಲಾರದ ನಷ್ಟ ಎನಿಸಬೇಕು. ಇದನ್ನೇ ನಮ್ಮ ಬದುಕಿನ ಫಲ ಎನ್ನೋಣವೇ. ಇಂದು ನಾವು ತೀವ್ರವಾದ ಬದಲಾವಣೆಯ ಸಮಾಜದಲ್ಲಿದ್ದೇವೆ. ಹುಟ್ಟಿದ ಮನುಷ್ಯ ಕೇವಲ ಉಂಡು ಮಲಗಿ ಮಜಾ ಮಾಡಿ ಸಾಯುವುದೇ ಬದುಕಿನ ಉದ್ದೇಶವೇ? ಇಂದಿನ ಯುವಜನತೆಯಲ್ಲಿ ಹೆಚ್ಚಿನವರ ಉದ್ದೇಶವು ಇದೇ ಆಗಿದೆಯಲ್ಲವೇ? ಇದಕ್ಕಾಗಿ ಹಣ ಸಂಪಾದನೆ, ಅದಕ್ಕಾಗಿ ವಿದ್ಯಾಭ್ಯಾಸ. ಜೀವನದ ಉದ್ದೇಶ ಏನು ಎಂದು ಪ್ರಶ್ನಿಸಿದ್ದಕ್ಕೆ ಹಲವು ಮಕ್ಕಳು ನೀಡುವ ಉತ್ತರವಿದು: ಹಣ ಮಾಡುವುದು. ಈ ಹಣ ಮಾಡುವ ಬದುಕಿನ ವಿಚಾರವನ್ನು ಮುಗ್ಧ ಮನಸ್ಸಿಗೆ ತುಂಬಿದವರಾರು? ಹುಟ್ಟಿದ ನಂತರ 10 ಜನರ ಬಾಳಿಗೆ ಬೆಳಕಾಗುವ ಕಾರ್ಯ ಮಾಡಿ ಎಂಬ ಆದರ್ಶ ನಮ್ಮ ಮುಂದಿನ ತಲೆಮಾರಿಗೆ ನೀಡುವಲ್ಲಿ ನಾವು ವಿಫಲರಾಗುತ್ತಿದ್ದೇವೆಯೇ? ಬ್ರಹ್ಮ ನಮ್ಮ ಹಣೆ ಬರಹ ಬರೆಯುತ್ತಾನೆ ಎನ್ನುವುದು ಪಾರಮಾರ್ಥಿಕ. ಇಹದಲ್ಲಿ ಹುಟ್ಟಿದ ಮಗುವಿನ ಹಣೆ ಬರಹವನ್ನು ನಮ್ಮ ಹೆತ್ತವರೇ ನಿರ್ಧರಿಸಿ ಬಿಡುತ್ತಾರೆ. ಸ್ವದೇಶಕ್ಕಿಂತ ಇಂದು ವಿದೇಶಿಯ ವ್ಯಾಮೋಹೇ ಹೆಚ್ಚಾಗಿದೆ. ತನ್ನ ಮಗ ಮಗಳು ಅಮೆರಿಕ, ಜಪಾನ್, ಇಂಗ್ಲೆಂಡಿನಲ್ಲಿದ್ದಾರೆ ಎಂದು ಹೇಳುವುದೇ ಹೆತ್ತವರಿಗೆ ಇಂದು ದೊಡ್ಡ ಸ್ಟೇಟಸ್. ಮನೆಯ ಮುಖ್ಯ ಕಾರ್ಯಕ್ರಮಗಳಿಗೂ ಅವರಿಲ್ಲ. ಹೆತ್ತವರಿಗೆ ಫೋನಿಸಲೂ ಅವರಿಗೆ ಬಿಡುವಿಲ್ಲ. ಈ ಹೆತ್ತವರ ಬದುಕಿನ ಉತ್ತರಾರ್ಧದಲ್ಲಿ ನಿರಾಸಕ್ತಿ, ಮಾತುಗಳಲ್ಲಿ ವಿಷಾದದ ಛಾಯೆ ಮೂಡಿರುತ್ತದೆ. ಕೊನೆಗೆ ವೃದ್ಧಾಶ್ರಮ, ಅಲ್ಲಿಯ ಮಾಣಿಯೇ ಹೆಗಲೇ ಆಧಾರ. ಕೊನೆಯ ಗುಟುಕು ನೀರು ಅವನಿಂದಲೇ. ಸ್ವದೇಶದ ಪ್ರತಿಭೆ ವಿದೇಶ ಬೆಳಗಲು ವಿನಿಯೋಗವಾಗುತ್ತದೆ. ಈ ಬ್ರೈನ್ ಡ್ರೈನಿಗೆ ಹೆತ್ತವರು ಕಾರಣರಲ್ಲವೇ? ಬದುಕಿನ ಮರ್ಮವರಿಯದೆ ಇಂದು ನಾವು ಬಾಳುತ್ತಿದ್ದೇವೆಯೇ? ಹಳ್ಳಿ ಹೈದನಲ್ಲಿರುವ ನೆಮ್ಮದಿಯ ಬದುಕು ಪೇಟೆವಾಸಿಗಳಲ್ಲಿ ಕಾಣುತ್ತಿದ್ದೇವೆಯೇ? ಹಳ್ಳಿ ಹೈದನಿಗೆ ಊರಿನವರೆಲ್ಲ ಪರಿಚಿತರು, ಆತ್ಮೀಯರು. ಪೇಟೆವಾಸಿಗೆ ಪಕ್ಕದ ಕೋಣೆಯಲ್ಲಿರುವವರು ಯಾರು ಎಂದೇ ತಿಳಿದಿರುವುದಿಲ್ಲ. ದಿಲ್ಲಿಯಲ್ಲಿಯ ಏಕಾಂಗಿಯಾಗಿ ಫ್ಲ್ಯಾಟ್ನಲ್ಲಿ ವಾಸಿಸುತ್ತಿದ್ದಳು ಓರ್ವ ಮಹಾತಾಯಿ. ಮಗ ವಿದೇಶದಲ್ಲಿ, ಫೋನಿಸಲು ವಿಚಾರಿಸಲು ಅವನಿಗೆ ಸಮಯವಿಲ್ಲ. ವರ್ಷವೊಂದು ಕಳೆದಾಗ ಯಾಕೋ ಆತನಿಗೆ ತಾಯಿಯ ನೆನಪಾಯಿತು. ಕರೆಗೆ ಓಗೊಡಲಿಲ್ಲ ತಾಯಿ. ಆರಕ್ಷಕರು ಬಾಗಿಲೊಡೆದು ನೋಡಿದಾಗ ಸೋಫಾದಲ್ಲಿ ಅಸ್ಥಿ ಪಂಜರವಿತ್ತು. ಇಂದು ಹೆತ್ತವರು ಮಗುವಿನ ತಲೆಗೆ ತುರುಕುವುದೇ ಶ್ರೀಮಂತಿಕೆಯ ಬದುಕು, ಅದಕ್ಕೆ ತಕ್ಕಂತೆ ಹಣ ಗಳಿಸುವ ಉದ್ಯೋಗ. ಮ್ಯಾನ್ ಈಸ್ ರನ್ನಿಂಗ್ ಬಿಹೈಂಡ್ ಮನಿ. ನೈತಿಕ ಮೌಲ್ಯ, ನೆಮ್ಮದಿಯ ಬದುಕಿನ ದಾರಿ, ಕ್ರಿಯೇಟಿವಿಟಿ ಇತ್ಯಾದಿಗಳನ್ನು ಅರಿಯಲು ಸಮಯವಿಲ್ಲ. ಗರಿಷ್ಠ ಅಂಕಗಳ ಗಳಿಕೆಯ ಓಟಕ್ಕೆ ಬೇಕಾದ ವಿದ್ಯಾಭ್ಯಾಸ. ವರ್ಲ್ಡ್ ಚೆಸ್ ಚಾಂಪಿಯನ್ ಗೂಕೇಶನ ತಂದೆ ತಾಯಿಗೆ ಅಂತೆ ಎಲ್ಲರಿಗೂ ಚಿಂತಿಸಲು ಅಸಾಧ್ಯ. ಆದರೆ ನಮ್ಮ ಮಕ್ಕಳನ್ನು ನಮ್ಮ ದೇಶದಲ್ಲೇ ಉಳಿಸಿ ಅವರ ಟ್ಯಾಲೆಂಟ್ ನಮ್ಮ ದೇಶದ ಅಭಿವೃದ್ಧಿಗೆ ಮೀಸಲಾಗಿರಿಸಬಹುದಲ್ಲವೇ? ಅದೆಷ್ಟೋ ಮಂದಿ ಹಣವಂತರಾಗಿದ್ದರೂ ತಮ್ಮ ಮತ್ತು ತಮ್ಮ ಮನೆಯವರ ಹೊಟ್ಟೆ ಬಾಯಿ ಕಟ್ಟಿ ಮತ್ತೂ ಹಣ ಕೂಡಿಡುತ್ತಾರೆ. ಬ್ಯಾಂಕಿನಲ್ಲಿಟ್ಟ ಹಣ ತನ್ನ ಮಗ ನಾಮಿನಿಗೂ ತಿಳಿಯಬಾರದು ಎಂದು ಗುಟ್ಟಾಗಿಡುತ್ತಾರೆ. ಕೊನೆಗೆ ತೀರಿಕೊಂಡಾಗ ಮಗನಿಗೂ ಇದರ ಅರಿವಿರುವುದಿಲ್ಲ, ಬ್ಯಾಂಕಿನವರು ತಿಳಿಸುವುದಿಲ್ಲ. ಇಂತಹ ಹಣದ ದೊಡ್ಡ ಮೊತ್ತವೇ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿವೆಯಂತೆ. ಇನ್ನೊಂದು ವರ್ಗವಿದೆ, ಸುತ್ತಮುತ್ತಲಿನ ಯಾರಲ್ಲೂ ಅನುರಾಗವಿಲ್ಲ, ಎಲ್ಲ ಮಾತುಗಳೂ ನಕಾರಾತ್ಮಕ, ಬೆಣ್ಣೆಯಲ್ಲೂ ಕಲ್ಲು ಹುಡುಕುವವರು. ಸಹೋದರರ ಜೊತೆ, ನೆರೆಯವರ ಜೊತೆ ಜಗಳ. ಕೊನೆಗೆ ಚಟ್ಟ ಇಡಲು 6x3 ಚದರ ನೆಲಕ್ಕೂ ನಮಗೆ ಗ್ಯಾರಂಟಿ ಇಲ್ಲ. ಆದರೂ ತುಂಡು ಭೂಮಿಗಾಗಿ ಮನಸ್ತಾಪ. ಹುಟ್ಟಿದವನಿಗೆ ಸಾವು ನಿಶ್ಚಿತ. ಭೂಮಿಯಲ್ಲಿ ನಮ್ಮ ಆಯುಷ್ಯ ಅತ್ಯಲ್ಪ. ಸಾಧನೆ ಯಾವುದೇ ಇಲ್ಲವಾದರೂ ಕೊನೆಯ ಪಕ್ಷ ತಮ್ಮ ಬದುಕನ್ನಾದರೂ ನೆಮ್ಮದಿಯಿಂದ ಸಂತೋಷದಿಂದ ಕಳೆಯಬಾರದೆ, ಕೊನೆಯ ಪಕ್ಷ ಪರರಿಗೆ ತೊಂದರೆ ಕೊಡದೆ ತಮ್ಮಷ್ಟಕ್ಕೆ ಜೀವಿಸಬಾರದೆ, ನಮ್ಮ ಬದುಕಿನ ಫಲವೇನು?
1: ಶಂಕರ ಸಾರಡ್ಕ ಅವರಿಂದ ಚಿಂತನ ಕೇಳಿದರೆ ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಿಲಯದಿಂದ ಇಂದು ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದೇಶಿ ಉಪನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಸುಗಮ ಸಂಗೀತ, ವಿನಯ ಪದ್ಯಾಣ ಹಾಡಿರುವ ಭಾವಗೀತೆಗಳು. 7:45 ರಾಗರಂಜಿನಿಯಲ್ಲಿ ಕೇಳುವಿರಿ ಕನ್ನಡ ಚಿತ್ರಗೀತೆಗಳನ್ನು. 8:30 ತರಂಗಾಂತರಂಗ, ಮಂಗಳೂರು ಆಕಾಶವಾಣಿಯನ್ನು ಕಟ್ಟಿ ಬೆಳೆಸಿದ ಬಾನುಲಿ ಪ್ರಸಾರಕರ ಭಾವಾಂತರಂಗ. ಭಾಗವಹಿಸುವವರು KT ಕೃಷ್ಣಕಾಂತ್. 9:05 ವಂದೇ ಮಾತರಂ, 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ PR. ಇದರ ಮುಂದುವರೆದ ಭಾಗ: ಪರಿಕಲ್ಪನೆ, ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ

ನಂದನಕುಮಾರ್ ಎಲ್ವೋ. 9:30 ಕೇಳುವಿರಿ ಭಾವಗಾನ. ತಿಂಗಳ ಹಾಡು ರಚನೆ ಅನಾಪೂರ್ಣಿಮಾ, ಸಂಗೀತ ಮುರಳೀಧರ್ ಕೆ, ಹಾಡಿದವರು ಕುಮಾರಿ ಶರದಿ ಪಾಟೀಲ್. 9:40 ಗಾಂಧಿ ಸ್ಮೃತಿ, 9:50 ಭಾವಗೀತೆಗಳು. ಸುನೀತಾ ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಪೂ ಪನ್ನೀರ್ ಪೊಂಜೌಲಿಗಾದ ಕಾರ್ಯಕ್ರಮ. ಕಾಸರಗೋಡು ಗಡಿನಾಡು ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 11:00 ವನಿತಾವಾಣಿ ಭಾಷಣ, ತುಳುನಾಡಿನಲ್ಲಿ ಆಟಿ ಆಚರಣೆಯ ಮಹತ್ವ, ಡಾಕ್ಟರ್ ದುರ್ಗಾ ಮೆನನ್ ಅವರಿಂದ. 11:30

ಕಾಸರಗೋಡು ಗಡಿನಾಡು ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 11 ಗಂಟೆಗೆ ವನಿತಾವಾಣಿ ಭಾಷಣ, ತುಳುನಾಡಿನಲ್ಲಿ ಆಟಿ ಆಚರಣೆಯ ಮಹತ್ವ, ಡಾಕ್ಟರ್ ದುರ್ಗಾ ಮೆನನ್ ಅವರಿಂದ. 11:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 12 ಗಂಟೆಗೆ ವನಿತಾ ವಿಹಾರದಲ್ಲಿ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಾಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ ಪ್ರಸಾರವಾಗಲಿದೆ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಸಾಯಿಲ್ ಹೆಲ್ತ್ ಕಾರ್ಡ್ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ಇದು. 1:20ಕ್ಕೆ ಸ್ವರ ಮಾಧುರ್ಯ, ಬಿಆರ್ ಛಾಯಾ ಹಾಡಿರುವ ಕೀರ್ತನೆಗಳು. 1:30ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ ಸಂಯೋಜಿತ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 2:40ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ.

0: ಕೇಳುಗರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕುಂದಸಿರಿಯಲ್ಲಿ ಯಕ್ಷಗಾನ ಕಲಾವಿದರಾದ ಎನ್ ಡಿ ರಾಮಕೃಷ್ಣ ಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿವಾನಿ ಶೆಟ್ಟಿ ಮಲ್ಯಾಡಿ. 5:30 ಸಿನಿಮಾ ಎಕ್ಸ್ಪ್ರೆಸ್, ಬಹುಭಾಷಾ ಗಾಯಕಿ ಕೆ ಎಸ್ ಚಿತ್ರಾ ವಿಶೇಷ, ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮದಲ್ಲಿ ಭದರಂಗೀತ. 6:30 ಅವಲೋಕನ ಪ್ರಸಾರವಾಗಲಿದೆ. 6:50 ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ, ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಬೆಳೆ ಸಮೀಕ್ಷೆ. ವಿಷಯ ತಜ್ಞರು ಸಿ ಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಚಿತ್ರಗೀತೆಗಳ ಪ್ರಸಾರ. 8:15 ಟುಡೇ ಇನ್ ಪಾರ್ಲಿಮೆಂಟ್. 8:30 ಕನ್ನಡದಲ್ಲಿ ಭಾಷಣ, ಮಳೆ ಎಂಬ ದೃಶ್ಯಕಾವ್ಯ, ಲತಾ ಸಂತೋಷ್ ಶೆಟ್ಟಿ ಇವರಿಂದ. 9:15 ಸ್ಪಾಟ್ಲೈಟ್. 9:30 ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಮುಂದಿನ ಕಾರ್ಯಕ್ರಮ ಇದೀಗ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
4: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಮ್ಮ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಕಾಲೇಜಿನ ಅಂತಿಮ ವಿದ್ಯಾರ್ಥಿನಿಯಾದ ನಾನು ಇಂದು ನಿಮಗೆ ಮೈಕೋರೈಸಿಯಾ ಎಂಬ ಶಿಲೀಂಧ್ರ ಬೆಳವಣಿಗೆಗೆ ಹೇಗೆ ಸಹಕಾರಿ ಎಂಬುದನ್ನು ತಿಳಿಸಿಕೊಡಲಿದ್ದೇನೆ. ಮೈಕೋರೈಸಿಯಾ ಎಂಬ ಪದವನ್ನು 1885 ಜರ್ಮನಿಯ ಶಾಸ್ತ್ರಜ್ಞ MB Frank ಮೊದಲಿಗೆ ಬಳಸಿದರು. ಮೈಕೋ ಅಂದರೆ ಶಿಲೀಂಧ್ರ ಮತ್ತು ರೈಸಾ ಅಂದರೆ ಬೇರು ಎಂಬ ಎರಡು ಪದಗಳನ್ನು ಹೊಂದಿದ್ದು ಬೇರು ಶಿಲೀಂಧ್ರ ಎಂಬ ಅರ್ಥವನ್ನು ಹೊಂದಿದೆ. ಕೆಲವು ಶಿಲೀಂಧ್ರಗಳು ಬೇರುಗಳೊಂದಿಗೆ ಸಹಜೀವನ ನಡೆಸಿ ಸಸ್ಯಗಳಿಗೆ ರಂಜಕ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ರೀತಿಯ ಶಿಲೀಂಧ್ರ ಮತ್ತು ಸಸ್ಯ ಬೇರುಗಳ ಸಹಜೀವನವನ್ನು ಮೈಕೋರೈಸಾ ಅಥವಾ ಶಿಲೀಂಧ್ರ ಬೇರು ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಪ್ರಮುಖವಾಗಿ ಎರಡು ವಿಧಗಳು, ಎಕ್ಟೋಮೈಕೋರೈಸಿಯಾ, ಎಂಡೋಮೈಕೋರೈಸಿಯಾ. ಇನ್ನು ಎಕ್ಟೋಮೈಕೋರೈಸಿಯಾ, ಈ ಶಿಲೀಂಧ್ರವು

0: ಹೊರಪದರದಲ್ಲಿ ಹಾಗೂ ಸುತ್ತಲೂ ಇರುವುದರಿಂದ ಇದನ್ನು ಹೊರಮೈಕೋರೈಸಿಯಾ ಅಥವಾ ಎಕ್ಟೋಮೈಕೋರೈಸಿಯಾ ಎಂದು ಕರೆಯುವರು. ಬೇರಿನ ಸುತ್ತಲೂ ಒತ್ತಾದ ಕವಚ ಮತ್ತು ತಂತು ಜಾಲವನ್ನು ಹಾಗೂ ಹೊರಹೊಮ್ಮುವ ತಂತು ದಾರವನ್ನು ಹೊಂದಿರುವುದು. ಈ ತಂತು ದಾರವು 10-15 ಮೀಟರ್ ಪ್ರದೇಶವನ್ನು ಮಣ್ಣಿನಲ್ಲಿ ಉಪಕ್ರಮಿಸಿ ಅಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುವುದು. ಈ ರೀತಿಯಲ್ಲಿ ತಂತುದಾರರು ಹೀರಿಕೊಂಡ ಪೋಷಕಾಂಶಗಳು ಹಾರ್ಟಿಗೇಟ್ ಎನ್ನುವ ಶಿಲೀಂಧ್ರದ ಮತ್ತೊಂದು ರಚನೆಯ ಮೂಲಕ ಸಸ್ಯ ಬೇರುಗಳಿಗೆ ಪೂರೈಸಲಾಗುವುದು. ಸಸ್ಯ ಬೇರಿನ ಮತ್ತು ಶಿಲೀಂಧ್ರದ ಸಹಜೀವನದಲ್ಲಿ ಬೇರು ಮತ್ತು ಶಿಲೀಂಧ್ರವು ಪರಸ್ಪರ ಸಹಕಾರಿಯಾಗಿರುವುದು. ಇದರ ತಳಿಗಳೆಂದರೆ ಅಮಾಟಿನ್, ಬೋಲೆಟಸ್, ರೈಸೋಫೇಗಾನ್ ಮತ್ತು ಪೈಸೋಲಿಟಸ್. ಇದರ ಉಪಯೋಗಗಳೇನೆಂದರೆ, ಅರಣ್ಯ ಸಸ್ಯಗಳ ಬೇರುಗಳ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಪ್ರದೇಶದ ಹೊರಗಡೆಯಿಂದಲೂ ಈ ಶಿಲೀಂಧ್ರಗಳು ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುವುದು. ತಂತು ಜಾಲಗಳು ಸಸ್ಯಗಳ ಅಗತ್ಯಕ್ಕಿಂತ ಹೆಚ್ಚಾದ ಪೋಷಕಾಂಶಗಳನ್ನು ಶೇಖರಿಸುವ ಹಾಗೂ ಸಸ್ಯಗಳಿಗೆ ಕೊರತೆ ಇರುವಾಗ ಶೇಖರಿಸಿದ ಪೋಷಕಾಂಶಗಳನ್ನು ಪೂರೈಸುವ ಕೆಲಸವನ್ನು ಮಾಡುತ್ತವೆ. ಬೇರಿನ ಹೊರಗೆ ಇರುವ ತಂತು ಜಾಲದ ಶಿಲೀಂಧ್ರದ ಒತ್ತಾದ ಬೆಳವಣಿಗೆಗಳು ಇರುವುದರಿಂದ ಮಣ್ಣಿನಲ್ಲಿರುವ ರೋಗಗಳನ್ನು ತಡೆದು ಸಸ್ಯಗಳಿಗೆ ರಕ್ಷಣೆ ಒದಗಿಸುವುದು. ಅದರ ಇನ್ನೊಂದು ಪ್ರಮುಖ ವಿಧವೆಂದರೆ ಎಂಡೋಮೈಕೋರೈಸಿಯಾ. ಈ ಗುಂಪಿಗೆ ಸೇರಿದ ಶಿಲೀಂಧ್ರವು ಬಹುತೇಕ ಬೆಳೆಗಳ ಬೇರಿನ ಒಳಭಾಗದಲ್ಲಿ ಕಂಡು ಬರುವುದರಿಂದ ಇದನ್ನು ಎಂಡೋಮೈಕೋರೈಸಿಯಾ ಅಥವಾ ಮಳಮೈಕೋರೈಸಿಯಾ ಎಂದನ್ನು ಕರೆಯುತ್ತಾರೆ. ಇದರ ತಳಿಗಳೆಂದರೆ ಗ್ಲೋಮರ್, ಗ್ಲಿಗಾಸ್ಪೋರಾ, ಅಕಲೋಸ್ಪೋರಾ, ಎಂಡೋಫ್ಲೋಸೋರಾ. ಈ ಎಂಡೋಮೈಕೋಸ್ಪೋರಾವನ್ನು ಜೈವಿಕ ಗೊಬ್ಬರವನ್ನು ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಿಗೂ ಉಪಯೋಗಿಸಬಹುದು. ಈ ಶಿಲೀಂಧ್ರವು ಸರ್ವವ್ಯಾಪಿ ಗುಣ ಹೊಂದಿದೆ. ಎಲ್ಲ ದ್ವಿದಳ, ಏಕದಳ, ತೃಣಧಾನ್ಯಗಳು, ಎಣ್ಣೆಕಾಳುಗಳು, ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ ಹಾಗೂ ಇತರೆ ನಾಟಿ ಮಾಡುವ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಗಿಡಗಳಿಗೆ ಮೈಕೋರೈಸಾ ಜೈವಿಕ ಗೊಬ್ಬರವನ್ನು ಉಪಯೋಗಿಸಬಹುದು. ಆದರೆ ಚೆನಪೋಡೇಸಿಯ ಸಸ್ಯ ಕುಟುಂಬಕ್ಕೆ ಸೇರಿದ ಬಿಟ್ರೂಟ್ ಮತ್ತು ಹುಳಿಚಿಕ್ಕ, ಬ್ರಾಸಿಕೇಸಿಯ ಕುಟುಂಬಕ್ಕೆ ಸೇರಿದ ಮೂಲಂಗಿ ಮತ್ತು ಸಾಸಿವೆ, ಸೈಪರೇಸಿಯ ಕುಟುಂಬಕ್ಕೆ ಸೇರಿದ ಅಬ್ದಹುಲ್ಲು ಇತ್ಯಾದಿಗಳಲ್ಲಿ ಮಾತ್ರ ಎಂಡೋಮೈಕೋರೈಸಿಯಾ ಸೋಂಕು ಬೆಳವಣಿಗೆ ಕಾಣಬರುವುದಿಲ್ಲ. ಹಾಗಾದರೆ ಇದರ ಉಪಯೋಗಗಳೇನು? ಎಂಡೋಮೈಕೋರೈಸಿಯಾ ಶಿಲೀಂಧ್ರವು ಸಹ ಸಸ್ಯಗಳ ಬೇರುಗಳು ಪೋಷಕಾಂಶಗಳನ್ನು ಹೀರಿಕೊಂಡು ಪ್ರದೇಶದ ಹೊರಗಡೆಯಿಂದಲೂ ರಂಜಕ, ಸತು, ಮ್ಯಾಂಗನೀಸ್, ತಾಮ್ರ, ಕಬ್ಬಿನ ಇತ್ಯಾದಿ ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುವುದು. ಎಂಡೋಮೈಕೋರೈಸಿಯಾ ಜೈವಿಕ ಗೊಬ್ಬರವನ್ನು ಉಪಯೋಗಿಸಿದಾಗ ಆಹಾರ ಬೆಳೆಗಳಿಗೆ ಶಿಫಾರಸು ಮಾಡಿರುವ ರಂಜಕದ ಪ್ರಮಾಣದಲ್ಲಿ 25% ಉಳಿತಾಯ ಮಾಡಬಹುದಾಗಿದೆ. ಸಸ್ಯಗಳ ಅಗತ್ಯಕ್ಕಿಂತ ಹೆಚ್ಚಾಗಿ ಹೀರಿಕೊಂಡ ಪೋಷಕಾಂಶಗಳನ್ನು ವೆಸಿಕಲ್ಸ್ನಲ್ಲಿ ಸೇರಿಸಿ ಸಸ್ಯಗಳಿಗೆ ಕೊರತೆ ಇರುವಾಗ ಶೇಖರಿಸಿದ ಪೋಷಕಾಂಶಗಳನ್ನು ಪೂರೈಸುವ ಕೆಲಸವನ್ನು ಮಾಡುತ್ತದೆ. ಅದಲ್ಲದೆ ಮಣ್ಣಿನಲ್ಲಿರುವ ರೋಗಗಳ ಬೆಳವಣಿಗೆಯನ್ನು ತಡೆದು ಸಸ್ಯಗಳಿಗೆ ರೋಗಗಳಿಂದ ರಕ್ಷಣೆ ಒದಗಿಸುವುದು. ಇದರ ಉಪಯೋಗಿಸುವ ವಿಧಾನಗಳೆಂದರೆ, ಮೈಕೋರೈಸಿಯಾ ಶಿಲೀಂಧ್ರವನ್ನು ಮಣ್ಣಿನ ಕುಂಡದಲ್ಲಿ ಯಾವುದಾದರೂ ಹುಲ್ಲಿನ ಬೇರಿನಲ್ಲಿ 2 ತಿಂಗಳೊಳಗೆ ಬೆಳೆದು ರೈತರು ಉಪಯೋಗಿಸಬಹುದಾಗಿದೆ. ಕೂರಿಗೆಯಿಂದ ಬಿತ್ತನೆ ಮಾಡುವ ಬೆಳೆಗಳಿಗೆ ಎಂಡೋಮೈಕೋರೈಸಿಯಾ ಜೈವಿಕ ಗೊಬ್ಬರವನ್ನು ಬೀಜ ಬಿತ್ತುವುದಕ್ಕಿಂತ ಮುಂಚೆ ಸಾಲುಗಳಲ್ಲಿ ಅಥವಾ ಸಮಾನವಾಗಿ ಎಲ್ಲ ಕಡೆ ಬೀಳುವಂತೆ ಹಾಕುವುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 7619575161. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಮಂಗಳೂರು.

ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಬೀದಿ ನಾಯಿ ನಿಯಂತ್ರಣಕ್ಕೆ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು.

0: ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಸಂತತಿಗಳು ಜಾಸ್ತಿ ಆಗ್ತಾ ಇದೆ, ಸಾಮಾಜಿಕವಾಗಿ ಅದು ತೊಂದರೆಗಳನ್ನು ಕೊಡ್ತಾ ಇದೆ, ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದಕ್ಕೇನು ಅಂತ ಹೇಳಿದರೆ, ಈಗ ಪಟ್ಟಣ ಪ್ರದೇಶಗಳಲ್ಲಿ ಈ ರೇಬಿಸ್ ರೋಗ ನಿರೋಧಕ ಲಸಿಕೆ ಮತ್ತು ಸಂತಾನ ನಿಯಂತ್ರಣ ಚಿಕಿತ್ಸೆ, ಅಂದರೆ ಮುಂದಿನ ದಿನಗಳಲ್ಲಿ ಆ ಒಂದು ಪ್ರಾಣಿ ಬೀದಿ ನಾಯಿ ಏನಿದೆ ಅದು ಮರಿಗಳನ್ನು ಹಾಕದ ರೀತಿಯಲ್ಲಿ ಅವುಗಳ ಸಂತಾನವನ್ನು ನಿಯಂತ್ರಣ ಮಾಡುವ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಸ್ಟ್ರಾಟಜಿಗಳನ್ನು ಮಾಡಿರ್ತಾರೆ. ಇಲ್ಲಿ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ಇದು ಸಾಮಾನ್ಯವಾಗಿರ್ತದೆ. ಆದರೆ ಸಮಸ್ಯೆ ಜಾಸ್ತಿ ಹಳ್ಳಿಗಳಲ್ಲೂ ಇದೆ. ಹಳ್ಳಿಗಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಜಿಲ್ಲಾ ಪ್ರಾಣಿದಯ ಸಂಘದಿಂದ ನಿರಂತರವಾಗಿ ಇದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಈ ನಾಯಿಗಳ ಸಂತಾನ ನಿಯಂತ್ರಣ ಚಿಕಿತ್ಸೆ ಮತ್ತು ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಇವುಗಳನ್ನು ಬೀದಿ ನಾಯಿಗಳಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇತ್ತೀಚೆಗೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಬಹಳಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ಇದಕ್ಕೆ ಪ್ರಯತ್ನಗಳನ್ನಾಗ್ತಾ ಇದ್ದಾವೆ. ಒಂದು ಪಟ್ಟಣ ಪಂಚಾಯತ್ಗಳಲ್ಲಿ, ಸಣ್ಣ ಸಣ್ಣ ಪಟ್ಟಣ, ಈಗ ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಪುತ್ತೂರು ಇರ್ಬೋದು, ಇಂತಹ ಪಟ್ಟಣ ಪ್ರದೇಶಗಳಲ್ಲೂ ಕೂಡ ಪಂಚಾಯತ್ನ ಮೂಲಕ ಇದನ್ನು ರೋಗ ನಿಯಂತ್ರಣಕ್ಕಾಗಿ ಪ್ರಾಣಿಗಳ ಸಂತಾನ ನಿಯಂತ್ರಣ ಕಾರ್ಯಕ್ರಮವನ್ನು ಮುಖ್ಯವಾಗಿ ಮತ್ತು ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಈ ಫ್ರೀ ರೋಮಿಂಗ್ ಫ್ರೀ ಬಿಡಾಡಿ ನಾಯಿಗಳಿಗೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಪಟ್ಟಣ ಪಂಚಾಯತ್ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತ್ಗಳ ಒಂದು ಪ್ರಕಾರ್ಯ, ಇದರಲ್ಲಿ ಬರ್ತದೆ. ಈ ಗ್ರಾಮ ಪಂಚಾಯತ್ಗಳು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಖಂಡಿತವಾಗಿ ನಾವು ರೋಗವನ್ನು ತಡಿಬಹುದು. ಯಾಕಂದ್ರೆ ಈ ಫ್ರೀ ರೋಮಿಂಗ್ ಡಾಗ್ಸ್ ಇಂದ ನಿಮ್ಗೆ ಯಾವುದೇ ತರ ಅದು ಯಾರ ಕೈಗೂ ಸಿಗುವುದಿಲ್ಲ, ಯಾರಿಗೂ ಅದು ಚಿಕಿತ್ಸೆಗೆ ಲಭ್ಯ ಇರುವುದಿಲ್ಲ. ನಾವೀಗ ಗ್ರಾಮ ಪ್ರದೇಶಗಳಲ್ಲಿ ನಾವು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಲಸಿಕಾ ಕಾರ್ಯಕ್ರಮವನ್ನು ಮಾಡ್ತಿದ್ರು ಕೂಡ ಸಾಮಾನ್ಯವಾಗಿ ಶೇಕಡ 99% ಜಾಸ್ತಿ ಅಂತ ಹೇಳಬಹುದು. ನಾವು 100 ಅಲ್ಲದಿದ್ರು 99% ಜಾಸ್ತಿ ಎಲ್ಲ ಸಾಕು ನಾಯಿಗಳಿಗೆ ನಾವು ಉಚಿತವಾಗಿ ಲಸಿಕೆಗಳನ್ನ ಮಾಡ್ತಾ ಇದ್ದೇವೆ. ಆದ್ರೆ ಈ ಬೀದಿಯಲ್ಲಿ ತಿರುಗಾಡ್ತಿರುವಂತಹ ನಾಯಿಗಳು ಯಾರ ಕೈಗೂ ಸಿಗುವುದಿಲ್ಲ. ಇದಕ್ಕೆ ಒಂದು ಪ್ರೋಗ್ರಾಮ್ ಅನ್ನು ಎಲ್ಲಾ ಗ್ರಾಮ ಪಂಚಾಯತ್ಗಳು ಮತ್ತು ಎಲ್ಲ ಪಟ್ಟಣ ಪಂಚಾಯತ್ಗಳು ಮಾಡಿಕೊಂಡ್ರೆ ಗ್ರಾಮಾಂತರ ಪ್ರದೇಶದಲ್ಲಿ, ಈಗ ಮಂಗಳೂರು ನಗರಪಾಲಿಕೆಯಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಉಳಿದ ಹಾಗೆ ಬೇರೆ ಕಡೆ ಕೂಡ ಇದನ್ನು ಮಾಡಿಕೊಂಡ್ರೆ ರೋಗವನ್ನು ಬಹಳ ಚೆನ್ನಾಗಿ ತಡಿಬಹುದು ಅನ್ನೋ ನನ್ನ ಅಭಿಪ್ರಾಯ. ರೋಗ ನಿರ್ಮೂಲನೆ ರೇಬಿಸ್ನ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ರೋಗದ ನಿಯಂತ್ರಣ ಆಗಬೇಕಂದ್ರೆ ರೋಗ ನಿರೋಧಕ ಲಸಿಕೆಗಳಾಗಬೇಕು. ಲಸಿಕೆಗಳು ಉಚಿತವಾಗಿ ಲಭ್ಯ ಇದ್ದಾವೆ, ಅವುಗಳನ್ನು ನಾವು ಕೊಡಬೇಕು. ಈಗ ಪಶುವೈದ್ಯ ಇಲಾಖೆಯಲ್ಲಂತೂ ಇತ್ತೀಚೆಗೆ ಎಲ್ಲ ನಾವು ಲಸಿಕೆಯನ್ನು ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಬೀದಿ ನಾಯಿ ನಿಯಂತ್ರಣಕ್ಕೆ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಇದೀಗ ರೈತರಿಗೆ ಸಲಹೆ ಕೇಳುವಿರಿ.
3: ಬೀಜವನ್ನ ಬಿತ್ತನೆಗೆ ಉಪಯೋಗಿಸುವ ಮೊದಲು ಬೇರೆ ಬೇರೆ ರೋಗ ಅಥವಾ ಕೀಟನಾಶಕಗಳಿಂದ ಉಪಚರಿಸುವುದು ಸೂಕ್ತ. ನಾವು ಬಿತ್ತನೆಗೆ ಉಪಯೋಗಿಸುವ ಬೀಜದಲ್ಲಿ ಏನಾದರೂ ರೋಗದ ಸೋಂಕು ಇದ್ದಲ್ಲಿ ಆರಂಭದಲ್ಲೇ ಬೀಜೋಪಚಾರದ ಮೂಲಕ ತಡೆಗಟ್ಟಲು ಸಹಾಯಕವಾಗುತ್ತದೆ. ಬೀಜೋಪಚಾರದ ಕ್ರಮಗಳು ತುಂಬ ಸರಳ ಮತ್ತು ಕಡಿಮೆ ಖರ್ಚಿನದ್ದಾಗಿರುತ್ತದೆ. ಬಿತ್ತನೆಗೆ ಮುನ್ನ ಬೀಜೋಪಚಾರ ಮಾಡಲು ಮಡಿಕೆ ಅಥವಾ ಪಾಲಿಥೀನ್ ಚೀಲಗಳನ್ನು ಬಳಸುವುದು ಸೂಕ್ತ. ಬೀಜೋಪಚಾರವು ಸಮಗ್ರ ಪೀಡೆ ನಿರ್ವಹಣೆ ಕ್ರಮದಲ್ಲಿ ಅಳವಡಿಸುವ ಅತಿ ಮುಖ್ಯ ವಿಧಾನವಾಗಿರುತ್ತದೆ. ಬಿತ್ತನೆಗೆ ಉಪಯೋಗಿಸುವ ಯಾವುದೇ ಬಿತ್ತನೆಯ ಬೀಜದಿಂದ ಹರಡುವ ರೋಗಗಳು ಬಿತ್ತನೆಯ ಹಂತದಲ್ಲಿ ಕಡಿಮೆ ಪ್ರಮಾಣದ ರಾಸಾಯನಿಕ ಮತ್ತು ಜೈವಿಕ ಪೀಡೆನಾಶಕ ವಸ್ತುಗಳನ್ನು ಉಪಯೋಗಿಸಿ ರೋಗ ಮತ್ತು ಕೀಟ ಹರಡದಂತೆ ಮಾಡುವ ಕ್ರಮಕ್ಕೆ ಬೀಜೋಪಚಾರ ಎಂದು ಕರೆಯುತ್ತೇವೆ. ಯಾವ್ಯಾವ ಬೀಜಗಳಿಗೆ ಬೀಜೋಪಚಾರ ಮಾಡಬೇಕು ಅಂದರೆ, ಗಾಯಗೊಂಡ ಬೀಜಗಳು, ರೋಗ ಪೀಡಿತ ಬೀಜಗಳು, ಅನಪೇಕ್ಷಿತ ಮಣ್ಣಿನ ಪರಿಸ್ಥಿತಿಗಳು. ಬೀಜಗಳು ಸಂಸ್ಕರಣೆ ಸಂದರ್ಭದಲ್ಲಿ ಹವಾಮಾನ ಅಥವಾ ಅಸಮರ್ಪಕ ಸಂಗ್ರಹಣೆಯಿಂದ ಬೀಜಗಳು ಗಾಯಗೊಂಡು ಯಾವುದೇ ರೀತಿಯಲ್ಲಿ ಬೀಜದ ಕವಚ ಒಡೆದು ಹೋದರೆ ಶಿಲೀಂಧ್ರಗಳಿಗೆ ಬೀಜವನ್ನು ಪ್ರವೇಶಿಸಿ ನಾಶ ಮಾಡುವುದಕ್ಕೆ ಅತಿ ಉತ್ತಮ ಅವಕಾಶ ಇರುತ್ತದೆ. ಕಲುಷಿತ ಗೋದಾಮುಗಳಲ್ಲಿ ಸಂಗ್ರಹಣೆ ಸಂದರ್ಭದಲ್ಲಿ ಅಥವಾ ಕಲುಷಿತ ಯಂತ್ರಗಳ ಬಳಕೆಯಿಂದ ಬೀಜಗಳು ಕೆಲವೊಮ್ಮೆ ರೋಗಕ್ಕೆ ತುತ್ತಾಗಬಹುದು. ಕೆಲವೊಮ್ಮೆ ಅತಿ ಹೆಚ್ಚು ಮಣ್ಣಿನ ತೇವಾಂಶ ಅಥವಾ ಅತಿ ಶುಷ್ಕ ಮಣ್ಣಿನಲ್ಲಿ ಬಿತ್ತನೆ ಮಾಡುವುದರಿಂದ ಶಿಲೀಂಧ್ರ ಅಥವಾ ಇತರ ರೋಗಾಣುಗಳ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟು ಬೀಜದ ಬೆಳವಣಿಗೆಗೆ ಕಂಟಕ ಉಂಟಾಗುತ್ತದೆ. ಇಂಥ ಸಂದರ್ಭದಲ್ಲಿ ಬೀಜೋಪಚಾರ ಬಹು ಮುಖ್ಯ. ಬೀಜೋಪಚಾರದಲ್ಲಿ ಪ್ರತಿ ಲೀಟರ್ ನೀರಿಗೆ 20 ಗ್ರಾಂ ಕಾರ್ಬನ್ ಡೈಜಿಮ್ ಅಥವಾ ಟ್ರೈಸೈಕ್ಲೋಸೋಲ್ ಅನ್ನು ಬೆರೆಸಿ ಈ ಮಿಶ್ರಣವನ್ನು ಸುಮಾರು 1 ಕೆಜಿ ಬೀಜಗಳನ್ನು ಬೆರೆಸಿ ಈ ಮಿಶ್ರಣಕ್ಕೆ ಸುಮಾರು 1 ಕೆಜಿ ಬೀಜಗಳನ್ನು ಬೆರೆಸಿ ಸುಮಾರು 10 ಗಂಟೆಗಳ ಕಾಲ ಇರಿಸಬೇಕು. ಬೀಜೋಪಚಾರ ಮಾಡಿದ ಬೀಜಗಳನ್ನು ಸುಮಾರು 40 ದಿನಗಳವರೆಗೆ ಬೆಂಕಿ ರೋಗದ ವಿರುದ್ಧ ರಕ್ಷಿಸುತ್ತವೆ. ತಕ್ಷಣವೇ ಬಿತ್ತನೆ ಮಾಡಬೇಕಾದ ಸಂದರ್ಭದಲ್ಲಿ ಬೀಜಗಳನ್ನು ಕತ್ತಲೆ

0: ಕೋಣೆಯಲ್ಲಿ 24 ಗಂಟೆಗಳ ಕಾಲ ಗೋಣಿ ಚೀಲದಲ್ಲಿ ಕಟ್ಟಿ ಇಟ್ಟು ಮೊಳಕೆ ಬರಿಸಬೇಕು. ಸಾಮಾನ್ಯವಾಗಿ ಬೀಜ ಮತ್ತು ಕೀಟ ಅಥವಾ ಶಿಲೀಂಧ್ರನಾಶಕಗಳ ಜೊತೆಯಲ್ಲಿ ಬ್ಲೆಂಡರನ್ನು ಬಳಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಏನೆಂದರೆ ಬೀಜಗಳು ಸಿಂಪಡಿಸಿದ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕಗಳ ಲೇಪ ಹೆಚ್ಚಿನ ಪ್ರಮಾಣದಲ್ಲಿ ಅಂಟಿಕೊಳ್ಳಲೆಂದು. ಬೀಜೋಪಚಾರದಿಂದ ಮುಂದಿನ ಬೆಳವಣಿಗೆಯ ಹಂತದಲ್ಲಿ ಕಂಡುಬರುವ ರೋಗಗಳು ಹಾಗೂ ಕೀಟಗಳನ್ನು ತಡೆಯಬಹುದು. ಬಿತ್ತನೆಯ ಮೊಳಕೆಯ ಪ್ರಮಾಣ ಇದರಿಂದಾಗಿ ಉತ್ತಮವಾಗುತ್ತದೆ, ಹಾಗೆ ಸಮನಾಗಿ ಸಸಿಗಳು ಬರುತ್ತವೆ. ಬಲವಾದ ಮತ್ತು ಆರೋಗ್ಯಕರವಾದ ಸಸಿಗಳು ಈ ಬೀಜೋಪಚಾರದಿಂದ ಉಂಟಾಗ್ತವೆ. ಬೆಳೆಯಲ್ಲಿ ಕಡಿಮೆ ಖರ್ಚಿನಿಂದ ಹೆಚ್ಚು ಇಳುವರಿ ಪಡೆಯಬಹುದು. ಬೀಜಗಳು ಕೊಳೆಯುವ ಹಾಗೂ ಸಸಿಗಳು ಸಾಯುವ ಸಂಭವ ಕಡಿಮೆ. ಬೆಳೆಗೆ ಬರುವ ರೋಗ ಮತ್ತು ಕೀಟಗಳಿಗೆ ಖರ್ಚು ಮಾಡುವ ಹಣದ ಉಳಿತಾಯ ಮಾಡಬಹುದು. ಬೀಜೋಪಚಾರದಿಂದ ಬೀಜದಿಂದ ಬರುವ ಹಾಗೂ ಮಣ್ಣಿನಿಂದ ಹರಡುವ ರೋಗಗಳನ್ನು ನಾಶಪಡಿಸಬಹುದು. ಬೀಜೋಪಚಾರದಿಂದ ದಾಸ್ತಾನು ಹಂತದಲ್ಲಿ ಕಾಳುಗಳು ಕೆಡುವುದಿಲ್ಲ. ವಾತಾವರಣ ವೈಪರೀತ್ಯದಲ್ಲಿ ಕೂಡ ಮೊಳಕೆ ಹಾಗೂ ಉತ್ತಮ ಸಸಿಗಳನ್ನು ಇದರಿಂದ ಪಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದರೆ ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿ 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಮೂಡಿಬರಲಿದೆ ವಿನೂತನ ಕಾರ್ಯಕ್ರಮ ಸರಣಿ ತರಂಗಾಂತರಂಗ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತರಂಗ. ಇದು ಮಂಗಳೂರು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ ಬಾನುಲಿ ಪ್ರಸಾರಕರ ಭಾವಾಂತರಂಗ.

0: ಕೇಳಿ ಮಂಗಳೂರು ಆಕಾಶವಾಣಿ ಕಟ್ಟಿ ಬೆಳೆಸಿದ ಬಾನುಲಿ ಪ್ರಸಾರಕರ ಮಾತಿನ ರಂಗ ತರಂಗಾಂತರಂಗ ಪ್ರತಿ ಶುಕ್ರವಾರ ಬೆಳಗ್ಗೆ 8:30
1: ಇದು ತರಂಗ. ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಅರ್ಥಂ ಪ್ರಶಾಸನಂ ನಿರಂತರಂ ಕಾರ್ಯರತಮಸ್ತಿ. ಸಾಮಾಜಿಕ ಸಂಚಾರ ಪಟಲೆ ಪ್ರಸಾರಿತೆ ಏಕಸ್ಮಿನ್ ದೃಶ್ಯ ಶ್ರವ್ಯ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ವಿಗತೇಷು ದಶಕೇಷು ಕೇಂದ್ರೀಯ ರಾಜ್ಯ ಪ್ರಶಾಸನಾಭ್ಯಾಂ ಪ್ರಶ್ನಪತ್ರಾಣಾಂ ಗೋಪ್ಯತಾಭಂಗಸ್ಯ ಸಮಸ್ಯಾ ನಿರಂತರಂ ಅನುಭೂಯತೆ. ಅನೇನ ಚ ವಿದ್ಯಾರ್ಥಿನಾಂ ಭವಿಷ್ಯಂ ಸಂಕಟಾಪನ್ನಂ ಅಭವತ್. ಸಹ ಅವದತ್ ಯತ್ ಏತತ್ ಸರ್ವಂ ಮನಸಿ ನಿಧಾಯ ಸಂಪೂರ್ಣೆ ದೇಶೇ ಕೇಂದ್ರೇ ರಾಜ್ಯೇಷು ಚ ಶಿಕ್ಷಾವ್ಯವಸ್ಥಾಯಾಃ ಪರೀಕ್ಷಾವ್ಯವಸ್ಥಾಯಾಶ್ಚ ಪರಿಷ್ಕಾರಃ ಅತ್ಯಾವಶ್ಯಕಃ ಅಭವತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಮಂತ್ರಿಮಂಡಲೀಯ ಸುರಕ್ಷಾ ಸಮಿತ್ಯುಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಅಸ್ಮಿನ್ನುಪವೇಶನೆ ಪಶ್ಚಿಮೈಷಿಯಾಯಾಂ ಪ್ರವರ್ತಮಾನಸ್ಯ ಸಂಘರ್ಷಸ್ಯ ತತ್ಸಂಬದ್ಧ ಸ್ಥಿತಿಃ ತಥಾ ವಿಭಿನ್ನ ಮಂತ್ರಾಲಯೈಃ ವಿಭಾಗೈಶ್ಚ ಕೃತಾನಾಂ ಉಪಾಯಾನಾಂ ಸಮೀಕ್ಷಾ ಕೃತಾ. ಉಪವೇಶನಂ ಸಂಬೋಧಯನ ಪ್ರಧಾನಮಂತ್ರಿ ಘಟನಾಕ್ರಮಾಣಾಂ ನಿಯಮಿತಾನುವೀಕ್ಷಣಾಯ ನಾಗರಿಕಾನಾಂ ಹಿತಸಂರಕ್ಷಣ ಸಂಬದ್ಧಾನಾಂ ಉಪಾಯಾನಾಂ ಶೀಘ್ರ ಕಾರ್ಯಾನ್ವಯನಾಯ ಚ ಏಕೀಕೃತ ಸಮನ್ವಿತ ತಂತ್ರಸ್ಯ ನಿರ್ಮಾಣಂ ಆಹೂತವಾನ್. ಉಚ್ಚತಮ ನ್ಯಾಯಾಲಯೇನ ರಾಷ್ಟ್ರ ರಾಜಧಾನ್ಯಾಂ ಸದ್ಯ ಏವ ಜಾತೇಷು ಛಾತ್ರ ವಿರೋಧ ಪ್ರದರ್ಶನೇಷು ಪ್ಯಾಲೆಟ್ ಗನ್ ಇತ್ಯಾಖ್ಯಸ್ಯ ಪ್ರಯೋಗೇನ ಆಹತಾನಾಂ ಜನಾನಾಂ ಸಮುಚಿತ ಚಿಕಿತ್ಸಾಯೈ ದಿಲ್ಲಿ ಪ್ರಶಾಸನಾಯ ನಿರ್ದೇಶಃ ಪ್ರದತ್ತಃ. ಮುಖ್ಯ ನ್ಯಾಯಾಧೀಶಸ್ಯ ಸೂರ್ಯಕಾಂತಸ್ಯ ಅಧ್ಯಕ್ಷತಾಯಾಂ ತ್ರಿ ನ್ಯಾಯಾಧೀಶಪೀಠಂ ಜಂತರ್ ಮಂತರ್ ಇತ್ಯೇತಸ್ಮಿನ್ ಸ್ಥಳೆ ದಿಲ್ಯಾಃ ಅನ್ಯೇಷು ಸ್ಥಾನೇಷು ಚ ಪ್ರದರ್ಶನರತ ಛಾತ್ರೇಷು ಪ್ಯಾಲೆಟ್ ಗನ್ ಇತ್ಯಸ್ಯ ಪ್ರಯೋಗ ಸಂಬದ್ಧಾಂ ಯಾಚಿಕಾಂ ಶೃಣೋತಿ ಸ್ಮ. ಶ್ರವಣಕಾಲೆ ನ್ಯಾಯಪೀಠೇನ ಉಕ್ತಂ ಯತ್ ಆರಕ್ಷಿಭ್ಯಃ ವಿಶಿಷ್ಟ ಪರಿಸ್ಥಿತಿಷು ಏವ ಪ್ಯಾಲೆಟ್ ಗನ್ ಇತ್ಯಸ್ಯ ಪ್ರಯೋಗಸ್ಯ ಅನುಮತಿ ಅಸ್ತಿ. ರಾಷ್ಟ್ರಮಂಡಲ ಕ್ರೀಡಾಸು ಭಾರತೀಯ ಭಾರೋತ್ತೋಲಕ ಲವಪ್ರೀತ ಸಿಂಹ ಪುರುಷಾಣಾಂ ದಶಾಧಿಕೈಕಶತ ಕಿಲೋಗ್ರಾಂ ಭಾರವರ್ಗೆ ರಜತ ಪದಕಂ ಪ್ರಾಪ್ತವಾನ್. ಅಪರಂಚ ಭಾರತೀಯ ಕ್ರೀಡಿಕಾ ಸೀಮಾ ಕಾಲಿರಮನ್ ಮಹಿಳಾನಾಂ ಡಿಸ್ಕಸ್ ಥ್ರೋ ಇತ್ಯೇತಸ್ಯಾಂ ಪ್ರತಿಸ್ಪರ್ಧಾಯಾಂ ಕಾಂಸ್ಯ ಪದಕಂ ಪ್ರಾಪ್ತವತಿ. ಗ್ಲಾಸ್ಗೋ ನಗರೆ ಅಷ್ಟಮ ದಿವಸಸ್ಯ ಸಮಾಪ್ತೌ ಆಸ್ಟ್ರೇಲಿಯಾ ದೇಶ ದಶಾಧಿಕೈಕಶತ ಪದಕೈ ಪದಕತಾಲಿಕಾಯಾಂ ಶೀರ್ಷಸ್ಥಾನೆ ವರ್ತತೆ. ಭಾರತಂ ತು ಸಪ್ತದಶ ಪದಕೈ ಸಹ ದಶಮ ಸ್ಥಾನಂ ಅಧಿತಿಷ್ಠತಿ. ಇತಿ ವಾರ್ತಾಃ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ
5: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ಕೆಲ ವರ್ಷಗಳ ಹಿಂದೆ ನಾನು ಗೆಳೆಯನೊಂದಿಗೆ ಅಮರನಾಥ ಯಾತ್ರೆ ಮುಗಿಸಿ ಕಾಶ್ಮೀರದ ಶ್ರೀನಗರಕ್ಕೆ ಹಿಂದಿರುಗುವಾಗ ಬಲ್ತಾಲ್ ಮತ್ತು ಸೋನಮಾರ್ಗ್ ನಡುವೆ ಮುಸ್ಸಂಜೆ ಹೊತ್ತು ನಮ್ಮ ಅಲ್ಲಿನ ಕ್ಯಾಬ್ ಚಾಲಕ ಇದ್ದಕ್ಕಿದ್ದಂತೆ ವಾಹನವನ್ನು ರಸ್ತೆ ಬದಿ ನಿಲ್ಲಿಸಿ ಏನೋ ಹೇಳಿ ವೇಗವಾಗಿ ಎಲ್ಲೋ ಹೋದ. ನಮಗೆ ಗಾಬರಿ.
5: ಪ್ರತಿ ಸೋಮವಾರ ಮಧ್ಯಾಹ್ನ 1:30
7: ನನ್ನ ರಾಗ ತಾನ ಪಲ್ಲವಿ
5: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
1: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4788 2237 4999 STD code 08 0. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
0: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಸುರಪುರ ಶೈಲಿಯ ಲಘು ಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,00,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000 ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಿದ್ದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ವಿಶೇಷ ಕಾರ್ಯಕ್ರಮದಡಿ ಯಾದಗಿರಿ ಜಿಲ್ಲೆ, ಸುರಪುರ ಹಾಗೂ ಮೈಸೂರು ಸಾಂಪ್ರದಾಯಿಕ ಕಲಾಪ್ರಕಾರಗಳು ಸೇರಿದಂತೆ 12 ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದರು. ಯಾದಗಿರಿ ಜಿಲ್ಲೆ ಸುರಪುರ ಶೈಲಿಯ ಲಘು ಚಿತ್ರ ಕಲಾವಿದ ಡಾ ರೆಹಮಾನ್ ಪಟೇಲ್ ರಾಷ್ಟ್ರಪತಿ ಭವನದಲ್ಲಿ 2 ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದು, ಅವುಗಳಲ್ಲಿ ಒಂದು ಪಂಚತಂತ್ರ ವಿಷಯಾಧಾರಿತ ಚಿತ್ರವಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಲಾವಿದರೊಂದಿಗೆ ಸಂವಾದ ನಡೆಸಿ ಅವರ ಕಲಾಸೃಷ್ಟಿಗಳನ್ನು ಆಸಕ್ತಿಯಿಂದ ವೀಕ್ಷಿಸಿದರು. ಭಾರತದ ಸಾಂಪ್ರದಾಯಿಕ ಕಲಾಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಕಲಾವಿದರ ಕೊಡುಗೆ ಮಹತ್ವದ್ದಾಗಿದೆ ಎಂದು ರಾಷ್ಟ್ರಪತಿ ಮೆಚ್ಚುಗೆ

0: ವ್ಯಕ್ತಪಡಿಸಿದರು. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡವು. ಜುಲೈ 1ಕ್ಕೆ ಭಾರತದ ಏಕೀಕೃತ ಪರೋಕ್ಷ ತೆರಿಗೆ ವ್ಯವಸ್ಥೆ ಡಿಜಿಟಲ್ ಅನುಸರಣೆ ಮತ್ತು ಸಂಯೋಜಿತ ಮಾರುಕಟ್ಟೆಗಳತ್ತ ಸಾಗುವ ಪ್ರಯಾಣದಲ್ಲಿ ಜಿಎಸ್ಟಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಗಿದೆ. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಕಲ್ಪನೆ ಮೊಳೆತದ್ದು 2006ರಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ಸುಧಾರಿತ ರೂಪ ಯೋಜನೆಗೊಂಡು ಜಾರಿಯಾಗಿದ್ದು 1ನೇ ಜುಲೈ 2017ರಂದು ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ಆ ಕಾಲದಲ್ಲಿ ಚಾಲ್ತಿ ಇದ್ದ ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ, ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್ ಮೊಬೈಲ್ ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
0: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆ ಅಡಿ ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ 5,657.52 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 3,771.68 ಕೋಟಿ ರೂಪಾಯಿ ಸೇರಿ ಒಟ್ಟು 9,429.20 ಕೋಟಿ ರೂಪಾಯಿ ಅನುದಾನವನ್ನು ಆಯವ್ಯಯದಲ್ಲಿ ಒದಗಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರವಿದ್ಯುತ್ ಬಳಕೆ ಉತ್ತೇಜಿಸುತ್ತಿದ್ದು 1 ಲಕ್ಷಕ್ಕೂ ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ 27,700ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ ಕಾರ್ಯಾರಂಭಿಸಿವೆ. ಹೀಗಾಗಿ ರಾಜ್ಯದಲ್ಲಿ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿ, ವರ್ಷಕ್ಕೆ 240 ಮಿಲಿಯನ್ ಯೂನಿಟ್ ವಿದ್ಯುತ್ ಖರೀದಿ ತಪ್ಪಿ ಎಸ್ಕಾಂಗಳಿಗೆ 146 ಕೋಟಿ ರೂಪಾಯಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ. ಆರಂಭಿಕ ವರ್ಷಗಳಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಯೋಜನೆಗೆ ತಾವು ಒತ್ತು ನೀಡಿದ್ದು ಎಸ್ಕಾಂ ಅಧಿಕಾರಿಗಳ ಶ್ರಮದಿಂದ ಹೊಸ ಚೈತನ್ಯ ದೊರೆತಿದೆ ಎಂದು ಶ್ಲಾಘಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ವಿಕಸಿತ ಭಾರತ ರೂಪಿಸುವ ದೂರದೃಷ್ಟಿಯೊಂದಿಗೆ ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ನಶೆ ಮುಕ್ತ ಯುವಜನತೆ ಎಂಬ ರಾಷ್ಟವ್ಯಾಪಿ ಆಂದೋಲನ ಆಯೋಜಿಸಿದೆ. ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿರುವ 2,37,00,000 ಯುವ ಸ್ವಯಂ ಸೇವಕರ ಪಡೆಯೊಂದಿಗೆ ನಾಡಿದ್ದು 2ನೇ ಆಗಸ್ಟ್ ದೇಶಾದ್ಯಂತ 10,000 ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ವೇದಿಕೆ ಮೂಲಕ ದೇಶದ ಯುವ ಜನರನ್ನುದ್ದೇಶ

0: ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳ ಅಂದಾಜು 5,000 ಎಕರೆಗಳಷ್ಟು ದಟ್ಟ ಪರಿಭಾವಿತ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದ್ದು, ಸಮುದಾಯದ ಸಹಭಾಗಿತ್ವದಲ್ಲಿ ಪರಿಭಾವಿತ ಅರಣ್ಯ ಉಳಿಸುವಂತೆ ಅರಣ್ಯ ಇಲಾಖೆಗೆ ಪರಿಸರ ಆಸಕ್ತರು ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರ ಅರ್ಥಶಾಸ್ತ್ರಜ್ಞ ಹಾಗೂ ಪರ್ಯಾವರಣ ಸಂಸ್ಥೆ ವಿಶ್ವಸ್ಥ ಶಿವಮೊಗ್ಗದ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ.
1: ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕು, ಸಾಗರ ತಾಲೂಕು, ಹೊಸನಗರ ತಾಲೂಕು, ತೀರ್ಥಹಳ್ಳಿ ತಾಲೂಕು, ಹಲವಾರು ಪರಿಭಾವಿತ ಅರಣ್ಯಗಳು ಅಥವಾ ಡೀಮ್ಡ್ ಫಾರೆಸ್ಟ್ಗಳು ಇವೆ. ಕಾನು ಅರಣ್ಯಗಳು ಅಂತ ಕರೀತಾರೆ. ಭೂಮಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ದಟ್ಟವಾದಂತ ಅರಣ್ಯಗಳು ನೂರಾರು ವರ್ಷಗಳಿಂದ ಬೆಳೆದು ನಿಂತಿವೆ. ಡೀಮ್ಡ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅರಣ್ಯ ಇಲಾಖೆ ಸಂಪೂರ್ಣ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ನ ಆಜ್ಞೆ ಇದೆ. ಆದ್ರೆ ಈಚಿನ ವರ್ಷಗಳಲ್ಲಿ ಅಲ್ಲಿ ಅರಣ್ಯಗಳನ್ನು ಕೂಡ ಬಹಳ ವ್ಯಾಪಕವಾಗಿ ಕಡಿದು ಹಾಕ್ತಾ ಇದ್ದಾರೆ. ಪುನಃ ಮನವಿಯನ್ನು ಕೊಟ್ಟಿದ್ದೀವಿ. ಈ ಡೀಮ್ಡ್ ಫಾರೆಸ್ಟ್ಗಳ ಬಗ್ಗೆ ಏನು ವ್ಯಾಜ್ಯಗಳು ಹೈಕೋರ್ಟ್ನಲ್ಲಿದೆ ಅವುಗಳನ್ನ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಸಮರ್ಥವಾದಂತ ವಾದವನ್ನ ಮಂಡಿಸಿ ಆ ಅರಣ್ಯಗಳನ್ನ ಸರ್ಕಾರದ ಪಾಲಿಗೆ ಉಳಿಸಬೇಕು. ವೃಕ್ಷ ಲಕ್ಷ ಆಂದೋಲನದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಅವರನ್ನು.
0: ರೇಂಜರ್ಗಳು ಬದಲಾಗುತ್ತಿರುವ ಗ್ರಹದ ರಕ್ಷಕರು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರೇಂಜರ್ಗಳ ದಿನ ಆಚರಿಸಲಾಗುತ್ತಿದೆ. ಇಂದಿಗೆ ಅಂತಾರಾಷ್ಟೀಯ ರೇಂಜರ್ ಫೆಡರೇಷನ್ ಸ್ಥಾಪನೆಗೊಂಡು 20 ವರ್ಷಗಳು ಪೂರ್ಣಗೊಂಡವು. ಅಭಯಾರಣ್ಯ ಹಾಗೂ ವನ್ಯಜೀವಿ ರಕ್ಷಿತಾರಣ್ಯಗಳಲ್ಲಿ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ಸಂದರ್ಭದಲ್ಲಿ ಗಾಯಗೊಂಡ ಅಥವಾ ಪ್ರಾಣಾರ್ಪಣೆಗೈದ ರೇಂಜರ್ಗಳ ಸೇವೆ ಸ್ಮರಿಸಿ ಗೌರವಿಸಲು ಈ ದಿನ ಮೀಸಲಾಗಿದೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಮತದಾರರ ಮರಣ, ವಲಸೆ, ಗೈರು, ಸ್ಥಳಾಂತರ ಕುರಿತು ನಿಖರ ಮಾಹಿತಿ ಕಲೆ ಹಾಕುವಂತೆ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಎಸ್ಐಆರ್ ಕಾರ್ಯದ ಪ್ರಗತಿ ಪರಿಶೀಲಿಸಿ ಮತದಾರರಿಗೆ ಅಗತ್ಯ ಮಾಹಿತಿ ನೀಡಬೇಕು, ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಡುವಳ್ಳಿಯ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. 14 ವರ್ಷದೊಳಗಿನ ಬಾಲಕರ ಕಬಡ್ಡಿ ವಿಭಾಗದಲ್ಲಿ ಜೀವನ್, 17 ವರ್ಷದೊಳಗಿನ ಬಾಲಕಿಯರ ಖೋಖೋ ವಿಭಾಗದಲ್ಲಿ ಎಸ್ಎನ್ ಪ್ರಕೃತಿ, 17 ವರ್ಷದೊಳಗಿನ ಬಾಲಕಿಯರ ವಾಲಿಬಾಲ್ ವಿಭಾಗದಲ್ಲಿ ಸಂಗೀತ ಮತ್ತು ಎಸ್ ಶ್ರಾವಣಿ ಆಯ್ಕೆಯಾಗಿದ್ದಾರೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡ ಕರ್ನಾಟಕದಿಂದ ಮಾಲ್ಡೀವ್ಸ್ಗೆ ಮೊಟ್ಟಮೊದಲ ಬಾರಿಗೆ ನೀಲಂ ಮತ್ತು ತೋತಾಪುರಿ ಮಾವಿನ ಹಣ್ಣುಗಳ ರಫ್ತು ಕೈಗೊಂಡಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಾಜ್ಯದ ರೈತರನ್ನು ಸಂಪರ್ಕಿಸುವ ಮೂಲಕ ಶೇಕಡ 50ಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆಯಲು ಅನುವು ಮಾಡಲಿದೆ ಎಂದು ಅಪೇಡ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುರಪುರ ಶೈಲಿಯ ಲಘುಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000 ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಮಂಗಳೂರು. ವಿನಯ ಪದ್ಯಾಣ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಸಂಗೀತ ಸಂಯೋಜನೆ ಟಿಜಿ ಗೋಪಾಲಕೃಷ್ಣನ್ ಅವರದ್ದು. ಮೊದಲನೆಯದಾಗಿ ಬಿಎಂ ಶರಭೇಂದ್ರ ಸ್ವಾಮಿಯವರ ರಚನೆ ನನ್ನೆದೆಯ ಬನಕಿಲ್ಲ.

0: ವಿನಯ ಪದ್ಯಾಣ ಹಾಡಿರುವ ಭಾವಗೀತೆಗಳಿಗೆ ಕಿವಿಯಾದರೆ ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ.

0: ಹೆಚ್ಚಿನ ಮಾಹಿತಿಗಾಗಿ 14555ಕ್ಕೆ ಕರೆ ಮಾಡಿ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30ಕ್ಕೆ, ಇಂದು ರಾತ್ರಿ 9:30ಕ್ಕೆ ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ವರಪ್ರಾಪ್ತಿ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಗಾನ ಕಲಾ ಕೇಂದ್ರ ಬುಳುವಾರು ಪುತ್ತೂರು ಇಲ್ಲಿನ ಸದಸ್ಯರು.
2: ತುಂಬಿದ ರಾಜ್ಯಸಭೆಯಲ್ಲಿ ಅಣ್ಣನವರು ನೀಡಿದ ಆಜ್ಞೆ, ಹೋಗು ಚಿಕ್ಕಮ್ಮ ಕೈಕೈ ಮಾತೆಯನ್ನು ಕರೆದುಕೊಂಡು ಬಾ ತಮ್ಮ ಎಂಬುದಾಗಿ. ನನ್ನ ಮೇಲೆ ಇಷ್ಟು ಭರವಸೆ ಇಟ್ಟು ಅವರು ಹೇಳಿದ ಮೇಲೆ ನಾನು ಆ ಕೆಲಸವನ್ನು ಕರ್ತವ್ಯ ಎಂಬುದಾಗಿ ಶಿರಸಾವಹಿಸಿ ಮಾಡಲೇಬೇಕು. ಅದಕ್ಕಾಗಿ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30ಕ್ಕೆ.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
5: ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
6: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4888 2237 4999 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಜನಾಕ್ರೋಶ. ಮಹಿಳಾ ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್. ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮ ಎಸಗುವುದನ್ನು ತಡೆಯಲು ಉದ್ದೇಶಿಸಿರುವ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ತನ್ನ ಅಂಗೀಕಾರ ನೀಡಿದೆ. ಲೋಕಸಭೆಯು ಬುಧವಾರವೇ ಈ ವಿಧೇಯಕವನ್ನು ಅಂಗೀಕರಿಸಿದ್ದು, ನಿನ್ನೆ ರಾಜ್ಯಸಭೆಯೂ ಸಹ ಇದಕ್ಕೆ ಸಮ್ಮತಿ ಸೂಚಿಸಿದೆ. ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವಿಧೇಯಕವನ್ನು ಮಂಡಿಸಿದರು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಈ ವಿಧೇಯಕದ ಮೇಲಿನ ಚರ್ಚೆಗೆ 7 ಗಂಟೆಗಳ ಸಮಯವನ್ನು ನಿಗದಿಪಡಿಸಿದ್ದರು. ಈ ನೂತನ ಶಾಸನ ಅತ್ಯಂತ ಕಠಿಣ ನಿಬಂಧನೆಗಳನ್ನು ಒಳಗೊಂಡಿದ್ದು, ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗುವ ತಪ್ಪಿತಸ್ಥರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿವರೆಗೆ ದಂಡ ಹಾಗೂ ಅಪರಾಧಿಗಳ ಆಸ್ತಿ ಜಪ್ತಿ ಮಾಡುವಂತಹ ಕಠಿಣ ಶಿಕ್ಷೆಗಳನ್ನು ವಿಧಿಸಲು ಅವಕಾಶ ಕಲ್ಪಿಸುತ್ತದೆ. ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತ ದಿನನಿತ್ಯದ ವಿಚಾರಣೆಗಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸಿದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ದಿನಾಂಕದಿಂದ 2 ತಿಂಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು ಹಾಗೂ ದೋಷಾರೋಪ ಪಟ್ಟಿ ಸಲ್ಲಿಕೆಯಾದ 3 ತಿಂಗಳ ಒಳಗಾಗಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಬೇಕು ಎಂದು ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ವಿಧೇಯಕದ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್, ಈ ವಿಷಯ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮೇಲೆಯೂ ಪ್ರಭಾವ ಬೀರುತ್ತದೆ ಮತ್ತು ಎಲ್ಲರಿಗೂ ನೇರವಾಗಿ ಸಂಬಂಧಿಸಿದೆ ಎಂದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಹಾಗೂ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು

ಸರ್ಕಾರ ಕೈಗೊಂಡಿರುವ ಹಲವಾರು ಕ್ರಮಗಳನ್ನು ಅವರು ಪಟ್ಟಿ ಮಾಡಿದರು. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನತೆಯೇ ದೊಡ್ಡ ಹೂಡಿಕೆಯಾಗಿದ್ದಾರೆ ಎಂದ ಅವರು, ದೇಶದಲ್ಲಿದ್ದ ಏಮ್ಸ್ ಆಸ್ಪತ್ರೆಗಳ ಸಂಖ್ಯೆ 7 ರಿಂದ 22 ಏರಿಕೆಯಾಗಿದ್ದು ವೈದ್ಯಕೀಯ ಸೀಟುಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ತಿಳಿಸಿದರು. ಇದು ಸುಲಭ, ಲಭ್ಯತೆ ಮತ್ತು ಕೈಗೆಟುಕುವ ವೆಚ್ಚದ ಮೂಲಕ ವೈದ್ಯಕೀಯ ಶಿಕ್ಷಣದಲ್ಲಿ ತಂದಿರುವ ಪ್ರಜಾಪ್ರಭುತ್ವೀಕರಣವಾಗಿದೆ ಎಂದು ಪ್ರತಿಪಾದಿಸಿದರು. ಸಚಿವರ ಉತ್ತರ ನೀಡುತ್ತಿದ್ದ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸದನದಿಂದ ಸಭಾತ್ಯಾಗ ಮಾಡಿದರು. ದೇಶದಲ್ಲಿ ಪಾರದರ್ಶಕ ಹಾಗೂ

0: ಅವರ ಉತ್ತರ ನೀಡುತ್ತಿದ್ದ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸದನದಿಂದ ಸಭಾತ್ಯಾಗ ಮಾಡಿದರು. ದೇಶದಲ್ಲಿ ಪಾರದರ್ಶಕ ಹಾಗೂ ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ರೂಪಿಸಲು ಕೇಂದ್ರ ಸರ್ಕಾರವು ನಿರಂತರವಾಗಿ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಕಳೆದ ಹಲವಾರು ದಶಕಗಳಿಂದ ಪ್ರತಿಯೊಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಾ ಬಂದಿವೆ. ಈ ಅಕ್ರಮಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರಂತರವಾಗಿ ಅಪಾಯಕ್ಕೆ ಸಿಲುಕಿಸಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಎಲ್ಲ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವುದು ಈಗಿನ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಪರೀಕ್ಷಾ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯುವ ನಿಟ್ಟಿನಲ್ಲಿ ಸಂಸತ್ತು ಕಠಿಣ ಕಾನೂನು ನಿಬಂಧನೆಗಳನ್ನು ಒಳಗೊಂಡ ಮಹತ್ವದ ಮಸೂದೆಯನ್ನು ಅಂಗೀಕರಿಸಿದೆ ಎಂದರು. ವಿದ್ಯಾರ್ಥಿಗಳ ಶ್ರಮಕ್ಕೆ ಸೂಕ್ತ ನ್ಯಾಯ ಒದಗಿಸಲು ಹಾಗೂ ವಿಕಸಿತ ಭಾರತದ ಭದ್ರ ಅಡಿಪಾಯವನ್ನು ನಿರ್ಮಿಸಲು ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆ ಮತ್ತು ಪರೀಕ್ಷಾ ಮಾಫಿಯಾಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳು ಅತ್ಯಂತ ಅಗತ್ಯವಾಗಿವೆ ಎಂದು ಪ್ರಧಾನಿ ಪುನರುಚ್ಚರಿಸಿದರು. ರಾಷ್ಟ್ರಗೀತೆ ಹಾಗೂ ರಾಷ್ಟ್ರೀಯ ಚಿಹ್ನೆಗಳ ಗೌರವ ರಕ್ಷಣೆಗಾಗಿ ರೂಪಿಸಲಾಗಿರುವ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಗೀಕಾರ ನೀಡಿದೆ. ಈ ವಿಧೇಯಕಕ್ಕೆ ಬುಧವಾರವೇ ರಾಜ್ಯಸಭೆಯು ಅಂಗೀಕಾರ ನೀಡಿದ್ದು ನಿನ್ನೆ ಲೋಕಸಭೆಯೂ ಸಹ ತನ್ನ ಸಮ್ಮತಿ ಸೂಚಿಸಿದೆ. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ಸೂಕ್ತ ತಿದ್ದುಪಡಿ ತರುವ ಸಂಬಂಧ ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದರು. ನೂತನ ಶಾಸನದ ಪ್ರಕಾರ ರಾಷ್ಟ್ರಗೀತೆಯಾದ ಜನಗಣಮನಕ್ಕೆ ನೀಡಲಾಗಿರುವಂತೆಯೇ ರಾಷ್ಟ್ರೀಯ ಗೀತೆಯ ಸ್ಥಾನಮಾನ ಹೊಂದಿರುವ ವಂದೇ ಮಾತರಂ ಗೀತೆಗೂ ಸಮಾನವಾದ ಶಾಸನಬದ್ಧ ರಕ್ಷಣೆಯನ್ನು ಒದಗಿಸಲಾಗುತ್ತದೆ. ಈ ರಾಷ್ಟ್ರೀಯ ಗೀತೆಗೆ ಅವಮಾನ ಎಸಗುವ ಅಥವಾ ಗಾಯನಕ್ಕೆ ಅಡ್ಡಿಪಡಿಸುವ ಅಪರಾಧಗಳಿಗೆ ಗರಿಷ್ಠ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಲು ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಛತ್ತೀಸ್ಗಢ ಮತ್ತು ಒಡಿಶಾ ನಡುವಿನ ದೀರ್ಘಕಾಲದ ಮಹಾನದಿ ಜಲವಿವಾದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆಯ ಬಳಿಕ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ನಿರಂತರವಾದ ಸಂವಾದ, ಪಾರದರ್ಶಕತೆ ಹಾಗೂ ತಾಂತ್ರಿಕ ಸಹಕಾರದ ಮೂಲಕ ಮಹಾನದಿ ಜಲವಿವಾದಕ್ಕೆ ಉಭಯ ರಾಜ್ಯಗಳಿಗೂ ಸ್ವೀಕಾರಾರ್ಹವಾದ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿ ಹಾಗೂ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಕೈಗೊಂಡಿರುವ ಕ್ರಮಗಳ ಪರಿಶೀಲನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಭದ್ರತಾ ಸಚಿವ ಸಂಪುಟ ಸಮಿತಿ CCS ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ, ಬೆಳವಣಿಗೆಗಳ ಮೇಲೆ ನಿರಂತರ ನಿಗಾ ವಹಿಸಿ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಲು ಏಕೀಕೃತ ಹಾಗೂ ಸಮನ್ವಯಿತ ವ್ಯವಸ್ಥೆಯನ್ನು ರೂಪಿಸುವಂತೆ ಸೂಚಿಸಿದರು. ಸಮುದ್ರಯಾನದಲ್ಲಿರುವ ಭಾರತೀಯ ನಾವಿಕರು ಹಾಗೂ ಅವರ ಕುಟುಂಬಗಳಿಗೆ ಸಮಯೋಚಿತ ಮಾಹಿತಿ, ತುರ್ತು ನೆರವು ಮತ್ತು ಸಮಾಲೋಚನಾ ಸೇವೆ ಒದಗಿಸಲು ವಿಶೇಷ ವ್ಯವಸ್ಥೆ ರೂಪಿಸುವಂತೆಯೂ ಅವರು ನಿರ್ದೇಶನ ನೀಡಿದರು. ಮುಂಬರುವ ರಸಗೊಬ್ಬರ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಪರ್ಯಾಯ ಮೂಲಗಳಿಂದ ರಸಗೊಬ್ಬರ ಪೂರೈಕೆ ಮಾಡುವ ಸಾಧ್ಯತೆಗಳು ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರಧಾನಿ ಸೂಚಿಸಿದರು. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ POJKಯಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳು ನಾಗರಿಕರ ಮೇಲೆ ನಡೆಸಿದ ಕಾರ್ಯಾಚರಣೆಯ ವಿರುದ್ಧ ಸಾರ್ವಜನಿಕ ಆಕ್ರೋಶ ತೀವ್ರಗೊಂಡಿದೆ. ಭದ್ರತಾ ಪಡೆಗಳ ಹಿಂಸಾಚಾರಕ್ಕೆ 40ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು, ಪ್ರಸ್ತುತ ಆಕ್ರಮಿತ ಪ್ರದೇಶದ ಸ್ಥಳೀಯ ಆಡಳಿತವು ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಮಹಿಳಾ ಪ್ರತಿಭಟನೆ ಗುರಿಯಾಗಿಸಿಕೊಂಡಿದೆ. ರಾವಲಾಕೋಟ್ ಮತ್ತು ಮಿರ್ಪುರಗಳಲ್ಲಿ ದಮನಕಾರಿ ಕ್ರಮಗಳ ವಿರುದ್ಧ ಬೃಹತ್ ಸಂಖ್ಯೆಯಲ್ಲಿ ನಡೆದ ಘೋಷಣೆ ಕೂಗುತ್ತಿದ್ದ ಮಹಿಳಾ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ನೇರ ಗುಂಡಿನ ದಾಳಿ ನಡೆಸಿವೆ. ಕೋಟ್ಲಿಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನಾ ರ್ಯಾಲಿಯ ಮೇಲೆಯೂ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದು, ಜೀವ ಭಯದಿಂದ ಮಹಿಳೆಯರು ಓಡಿ ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಕನಿಷ್ಠ 18 ಗಣಿ ಕಾರ್ಮಿಕರು ಮೃತಪಟ್ಟಿದ್ದು 24ಕ್ಕೂ ಹೆಚ್ಚು ಜನರು ಗಣಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಕ್ವೆಟ್ಟಾ ನಗರದ ಹೊರವಲಯದಲ್ಲಿರುವ ಗಣಿಯಲ್ಲಿ ಮಿಥೇನ್ ಅನಿಲ ಅತಿಯಾಗಿ ಶೇಖರಣೆಗೊಂಡು ಈ ಸ್ಫೋಟ ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ದುರಂತ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ರಕ್ಷಣಾ ಸಿಬ್ಬಂದಿ

0: ಆರಂಭದಲ್ಲಿ 7 ಕಾರ್ಮಿಕರ ಮೃತದೇಹಗಳನ್ನು ಹೊರತೆಗೆದಿದ್ದು ತದನಂತರ ನಡೆಸಿದ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇನ್ನೂ 11 ಶವಗಳು ಪತ್ತೆಯಾಗಿವೆ. ಸಿಲುಕಿರುವ ಎಲ್ಲಾ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಹೊರತೆಗೆಯುವವರೆಗೆ ರಕ್ಷಣಾ ಕಾರ್ಯಾಚರಣೆ ತಡೆರಹಿತವಾಗಿ ಮುಂದುವರಿಯಲಿದೆ ಎಂದು ಸರ್ಕಾರಿ ಗಣಿ ಪರಿವೀಕ್ಷಕ ಘನಿ ಬಲೂಚ್ ತಿಳಿಸಿದ್ದಾರೆ. ಬಿಹಾರ, ಗುಜರಾತ್ ಹಾಗೂ ಮಧ್ಯಪ್ರದೇಶದ ತಲಾ 1 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯ ಮತದಾನ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಹಾಗೂ ಮಧ್ಯಪ್ರದೇಶದ ದಾತಿಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ 34%, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 37% ಹಾಗೂ ಮಧ್ಯಪ್ರದೇಶದ ದಾತಿಯಾ ಕ್ಷೇತ್ರದಲ್ಲಿ 71%. ಮತದಾನ ದಾಖಲಾಗಿತ್ತು. ಅಜರ್ಬೈಜಾನ್ ಬಾಕುನಲ್ಲಿ ನಿನ್ನೆ ನಡೆದ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟು ನಿಖಿತಾ ಸೆಹ್ರಾವತ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರೆ ಕಾಮ್ನಾ ಬಾಬಲ್ ಮತ್ತು ಗರಿಮಾ ಕಂಚಿನ ಪದಕಗಳನ್ನು ಗೆದ್ದರು. ಮಹಿಳೆಯರ 57 kg ವಿಭಾಗದ ಫೈನಲ್ನಲ್ಲಿ ನಿಖಿತಾ ಅಮೆರಿಕದ ಎಪೆನೆಸಾ ಎಲಿಸನ್ ವಿರುದ್ಧ 0-6 ಅಂತರದಿಂದ ಸೋಲನುಭವಿಸಿ ಸ್ವರ್ಣ ಪದಕದಿಂದ ವಂಚಿತರಾದರು. 49 kg ವಿಭಾಗದಲ್ಲಿ ಕಾಮ್ನಾ ಬಾಬಲ್ 3ನೇ ಸ್ಥಾನಕ್ಕಾಗಿ ನಡೆದ ಪ್ಲೇ ಆಫ್ ಪಂದ್ಯದಲ್ಲಿ ರಷ್ಯಾದ ಐರಿನಾ ಸೈದಿವಾ ಅವರನ್ನು 3-2 ಅಂತರದಿಂದ ಸೋಲಿಸಿದರು. 73 kg ವಿಭಾಗದಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಪಂದ್ಯದಲ್ಲಿ ಗರಿಮಾ ಸ್ಪೇನ್ನ ಪೌಲಾ ಬನ್ಸೈಕಾ ಪೆರೆಜ್ ಅವರನ್ನು ಮಣಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಜನಾಕ್ರೋಶ, ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿ ನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
1: ರಾಗರಂಜನೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಹಾಡಿರುವ ಮೇಘಮಾಲೆ ಚಿತ್ರದ ಗೀತೆ. ಹಾಡು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ರಾಗರಂಜಿನಿಯಲ್ಲಿ ಮುಂದಕ್ಕೆ ಕೇಳಿ ಬಬ್ರು ವಾಹನ ಚಿತ್ರದ ಗೀತೆ. ಜಿ ಉದಯಶಂಕರ್ ಸಾಹಿತ್ಯವನ್ನ ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ. ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ.

ಪರಸಂಗದ ಗೆಂಡೆ ತಿಮ್ಮ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಆಕಾಶವಾಣಿಯು ಹೊಚ್ಚ ಹೊಸ ಕಾರ್ಯಕ್ರಮ ಸರಣಿಯನ್ನು ಆರಂಭಿಸುತ್ತಿರುವ ಸಂದರ್ಭದಲ್ಲಿ ಮಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಪ್ರಶಾಂತ್ ಕುಮಾರ್ ಪಿವಿ ಅವರು ಹೀಗೆ ಹೇಳುತ್ತಾರೆ.
1: ಎಸ್, ಮಂಗಳೂರು ಸ್ಟೇಷನ್ ಕಂಪ್ಲೀಟ್ಸ್ 50 ಗೋಲ್ಡನ್ ಇಯರ್ಸ್ ಆಫ್ ಬೀಯಿಂಗ್ ದಿ ವಾಯ್ಸ್ ಆಫ್ ಅವರ್ ರೀಜಿಯನ್. ಎ ಸ್ಟೇಷನ್ ಇಸ್ ನಾಟ್ ಬಿಲ್ಟ್ ಜಸ್ಟ್ ಬೈ ಟ್ರಾನ್ಸ್ಮಿಟರ್ಸ್ ಅಂಡ್ ಟವರ್ಸ್. ಇಟ್ ಈಸ್ ಬಿಲ್ಟ್ ಬೈ ದ ಪೀಪಲ್ ಹೂ ಡೆಡಿಕೇಟ್ ದರ್ ಲೈಫ್ಸ್ ಟು ಇಟ್ ಅಂಡ್ ದ ಬಿಲೋಡ್ ಲಿಸನರ್ಸ್ ಹೂ ಟ್ಯೂನ್ ಇನ್ ಎವರಿ ಸಿಂಗಲ್ ಡೇ ಟು ಆನರ್ ದಿಸ್ ರಿಮಾರ್ಕಬಲ್ 50-year journey. We are thrilled to announce the launch of a brand new special broadcast series, Tarangantaranga. Through Tarangantaranga, we will be taking a trip down memory lane. We are bringing to your radio screens and airwaves the very icons who shaped this station, our esteemed retired staff members, veteran broadcasters, and key personalities who have been intimately associated with Mangaluru station over the last 5 decades. In these exclusive interviews, they will share forgotten behind-the-scenes moments, golden memories, and the passion that built this institution.
0: ಮಂಗಳೂರು ಆಕಾಶವಾಣಿಯು 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಆರಂಭವಾಗುತ್ತಿರುವ ತರಂಗಾಂತರಂಗ ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾರೆ ಮಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ಲತೀಶ್ ಪಾಲ್ದಾನೆ.
2: ನಿಮ್ಮ ನಲ್ಮೆಯ ಮಂಗಳೂರು ಆಕಾಶವಾಣಿ 50 ಸಂವತ್ಸರಗಳನ್ನು ಈ ವರ್ಷ ಪೂರೈಸಲಿದೆ. 1976 ಮೊದಲುಗೊಂಡು ಇಲ್ಲಿಯ ತನಕ ಇದರ ತರಂಗಗಳು

0: ಅವೆಷ್ಟೋ ಊರು ಕೇರಿಗಳ, ಕಾಡು ಮೇಡುಗಳ, ಹಳ್ಳಿ ಪಟ್ಟಣಗಳ ಮೂಲಕ ಹಾದು ಅಸಂಖ್ಯ ಕಿವಿಯಾಲಿಗಳನ್ನು ತಲುಪಿ ಅನೇಕ ಮನಸ್ಸುಗಳನ್ನು ತಟ್ಟಿದೆ. ಮಂಗಳೂರು ಆಕಾಶವಾಣಿ ಕೇವಲ ಒಂದು ರೇಡಿಯೋ ಕೇಂದ್ರವಲ್ಲ, ಅದು ಒಬ್ಬ ಗುರು, ಒಬ್ಬ ಸಂಗಾತಿ ಮತ್ತು ಒಂದು ನೆನಪಿನ ಪೆಟ್ಟಿಗೆ. ಇಂದಿಗೂ ಕೇಳುಗರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದಿರುವ ಕಾರ್ಯಕ್ರಮಗಳ ಹಿಂದೆ ಅನೇಕ ಜನರ ಶ್ರಮವಿದೆ. ಬಾನುಲಿಯ ಕೀರ್ತಿಯನ್ನು ಬಾನೆತ್ತರಕ್ಕೇರಿಸಿದ ಪ್ರಸಾರಕರನ್ನು ತನ್ನ ಸುವರ್ಣ ಸಂಭ್ರಮದ ಹೊಸ್ತಿಲಿನಲ್ಲಿರುವ ಮಂಗಳೂರು ಆಕಾಶವಾಣಿಯು ಗೌರವಪೂರ್ವಕವಾಗಿ ಸ್ಮರಿಸುತ್ತದೆ. ಇಂತಹವರ ಶ್ರಮದಿಂದಲೇ ಮಂಗಳೂರು ಆಕಾಶವಾಣಿಯು ಇಂದು ಜನಮನದ ದನಿಯಾಗಿದೆ. ಈ ಸಂದರ್ಭದಲ್ಲಿ ಅವರೆಲ್ಲರ ಶ್ರಮವನ್ನು ಗೌರವಿಸುವ ಪುಟ್ಟ ಪ್ರಯತ್ನವೇ ಈ ತರಂಗಾಂತರಂಗ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಪ್ರಸಾರಕರ ಅಂತರಂಗದ ಅನಾವರಣ ಕೇಳುಗರ ಮುಂದೆ ಆಗುವುದೆಂಬ ನಂಬುಗೆ ನಮ್ಮದು.
1: ಈಗ ಕೇಳಿ ತರಂಗಾಂತರಂಗ ಕಾರ್ಯಕ್ರಮ ಸರಣಿಯ ಮೊದಲ ಸಂಚಿಕೆ.
2: ತರಂಗಾಂತರಂಗ.
3: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಮಂಗಳೂರು ಆಕಾಶವಾಣಿಯ ಆರಂಭದ ದಿನಗಳಲ್ಲಿ ಉದ್ಘೋಷಕರಾಗಿದ್ದವರು ಇವರು. ಪ್ರಸಾರ ಕೊಠಡಿಯಿಂದ ಉದ್ಘೋಷಣೆ, ಧ್ವನಿಮುದ್ರಣ ಕೊಠಡಿಯಲ್ಲೂ ಹಲವು ಕಾರ್ಯಕ್ರಮಗಳ ನಿರ್ಮಾಣ ಪೋಷಣೆ. ಹಿರಿಯ ಉದ್ಘೋಷಕರು, ಅಧಿಕಾರಿಗಳಿಗೂ ಇವರು ಮಾರ್ಗದರ್ಶಕರು. ನಾಟಕ, ಸಂದರ್ಶನ ಎಲ್ಲದಕ್ಕೂ ಜೀವ ತುಂಬಿದವರು. ಹುದ್ದೆಯಲ್ಲಿ ಬಡ್ತಿ ಪಡೆದರು, ತಾನು ಬೆಳೆದರು, ಇತರರ ಬೆಳೆಸಿದರು. ಆಕಾಶವಾಣಿ, ದೂರದರ್ಶನ ಎರಡರಲ್ಲೂ, ಕಿರುಚಿತ್ರರಂಗದಲ್ಲೂ ಮಿನುಗಿದರು. ಹಲವು ಕ್ರೀಡೆಗಳ ವೀಕ್ಷಕ ವಿವರಣೆ ನೀಡಿದರು, ಜನಮನ ಸೂರೆಗೊಂಡರು. ಪ್ರಿಯ ಕೇಳುಗರೆ, ಈ ಧ್ವನಿ ತುಣುಕೊಂದನ್ನು ಈಗ ಕೇಳೋಣ.
4: ಆಪ್ತ ಸ್ನೇಹಿತ ಆದದ್ರಿಂದಲೇ ಹೇಳಲಿಲ್ಲ. ನಾನಿಲ್ಲಿರೋದು ನಿನಗೆ ಗೊತ್ತಿದ್ರೆ ಯಾವುದಾದ್ರೂ ಸಂದರ್ಭದಲ್ಲಿ ನಾನು ಭೇಟಿ ಮಾಡಬೇಕು ಅಂತ ಅನಿಸಿರೋದು ನಿನಗೆ. ನಡೆ, ಈಗ ಬಂಗ್ಲೆಗೆ ಹೋಗೋಣ. ಇನ್ನು ಎಲ್ಲಿದ್ದು ಏನೂ ಪ್ರಯೋಜನ ಇಲ್ಲ. ಆದರೆ ಒಂದು ಮಾತು, ಇದು ಯಾವುದೇ ವಿಷಯ ಸರ್ ಹೆನ್ರಿ ಹತ್ರ ಹೇಳಬೇಡ. ನಾಳೆ ಕೂಮ್ ಟ್ರೆಸ್ಸಿಗೆ ಹೋಗೋಣ. ಮಾತಾಡಬೇಕಾದ ವಿಷಯ ತುಂಬ ಇದೆ, ತುಂಬ ಇದೆ.
3: ನಾಟಕ, ರೂಪಕ, ವೀಕ್ಷಕ ವಿವರಣೆ ಎಲ್ಲದರಲ್ಲೂ ನುರಿತವರು ಇವರು. ಆಹಾ, ಇವರ ನುಡಿ ಎಂದರೆ ಅದೊಂದು ಆಹ್ಲಾದ. ಇವರೇ ನಮ್ಮೆಲ್ಲರ ಪ್ರೀತಿಯ ಕೆಟಿ ಕೃಷ್ಣಕಾಂತರು. ಧ್ವನಿಯ ಮೂಲಕವೇ ನಮ್ಮನ್ನು ಸೆಳೆಯುವ ಅಯಸ್ಕಾಂತ ಇವರು.
5: ನಮಸ್ಕಾರ ಸರ್.
6: ನಮಸ್ಕಾರ ಪ್ರವೀಣ್.
5: ಆಕಾಶವಾಣಿಯ ಮಂಗಳೂರು ಕೇಂದ್ರಕ್ಕೆ ಈಗ 50 ವರ್ಷಗಳ ಸಂಭ್ರಮ. ಈ ಸಂದರ್ಭದಲ್ಲಿ ಈ ನುಡಿ ಸಂಚಿಕೆಗೆ ತಮಗೆ ಆತ್ಮೀಯವಾದಂತಹ ಸ್ವಾಗತ.
6: ಧನ್ಯವಾದಗಳು.
5: ಈಗ ಸರಿಸುಮಾರಾಗಿ 1976 ಆ ಅವಧಿಯಲ್ಲಿ ಆಕಾಶವಾಣಿ ಮಂಗಳೂರು ಕೇಂದ್ರವನ್ನು ಆಲಿಸಿದವರಿಗೆ ನಿಮ್ಮ ಧ್ವನಿ ಪರಿಚಿತವಾದ್ದು. ಸರ್, ಈಗ ತಾವು ಆಕಾಶವಾಣಿಗೆ ಬರುವ ಮುನ್ನ, ಅಂದ್ರೆ ತಮ್ಮ ಒಂದು ಬಾಲ್ಯ, ಶಿಕ್ಷಣ ಮತ್ತು ಆಕಾಶವಾಣಿ ಪ್ರವೇಶದವರೆಗಿನ ಒಂದು ಹಂತವನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ವಿವರಿಸಬಹುದಾ?
6: ನನ್ನ ಊರು ಬೆಂಗಳೂರು ಹತ್ರ, ಚಿಕ್ಕಬಳ್ಳಾಪುರ ಅಂತ. ನಾನು ಅಲ್ಲಿ ಡಿಗ್ರಿ ಮಾಡಿದೆ, BSc ಡಿಗ್ರಿ. ಆಮೇಲೆ ಬೆಂಗಳೂರು ಲಾ ಕಾಲೇಜಿನಲ್ಲಿ ಲಾ ಡಿಗ್ರಿ ಮಾಡಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ನನಗೆ ವಕೀಲನಾಗೋದ್ರಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಹೀಗಿರ್ಬೇಕಾದ್ರೆ ಒಂದಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಫೈನಲ್ ಇಯರ್ LLB ಅಲ್ಲಿದ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಯುವಾಣಿ ಕಾರ್ಯಕ್ರಮ ಪಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಇದಾರಲ್ಲ, ಈಗ ಫೇಮಸ್ ಸಿನಿಮಾ ಆಕ್ಟರ್, ಅವರು ಕ್ಲಾಸ್ಮೇಟ್ ಅವರು, ಅದು ಸಹ ತಂಡದಲ್ಲಿದ್ರು. ಅವರು ನಿರೂಪಣೆ ಮಾಡಬೇಕು ಅವತ್ತಿನ ಕಾರ್ಯಕ್ರಮಕ್ಕೆ ಅಂತಿತ್ತು. ಆದ್ರೆ ಅವರು ಅವತ್ತಿನ ಸ್ಟುಡಿಯೋಗೆ ಆಕಾಶವಾಣಿಯಲ್ಲಿ ಹೇಳ್ತಾ ಆಗ್ತಿದ್ದಾಗ ಏನೋ ಅವರ ಮೂಡ್ ಹಾಳಾಯ್ತು. ನಾನು ಮಾಡೋದಿಲ್ಲ, ನೀನು ಕೃಷ್ಣಕಾಂತ್ ನೀನ್ ಮಾಡು ಅಂದ್ರು. ಸರಿ, ನಾನು ಆಂಧ್ರ ತರಾತುರಿಯಲ್ಲೇನೋ ಒಂದ್ಸೋದು ನಿರೂಪಣೆ ಬರೆದುಕೊಂಡು ಬೇರೆಯವ್ರನ್ನೆಲ್ಲ ಅಲ್ಲಿಗೆ ಕ್ಯೂಬಿಕಲ್ಗೆ ಕರ್ಕೊಂಡು ಹೋದ್ರು. ಸ್ಟುಡಿಯೋದಲ್ಲಿ ನಾನು ಒಬ್ಬನೇ ಇದ್ದೆ. ನಿರೂಪಣೆ ಮಾಡಿದೆ, ಎಲ್ಲ ಒಂದು ತುಣುಕುಗಳು ಒಟ್ಟಿಗೆ ರೆಕಾರ್ಡ್ ಮಾಡಿದ್ರು, ಒಂದು 4-5 ನಿಮಿಷ. ಅದು ಮುಗಿತಾ ಇದ್ದ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟುಡಿಯೋಗಳು ಓಡಿ ಬಂದ್ರು. ಅರೆ, ನಿನ್ ವಾಯ್ಸ್ ಎಷ್ಟು ಚೆನ್ನಾಗಿದೆ ಮಾರೆ, ನೀನು ಆಕಾಶವಾಣಿ ಸೇರಿಬಿಡು ಅಂದ್ರು. ಸುಮಾರು ಆಗಸ್ಟ್ ತಿಂಗಳಲ್ಲಿ 1976 ಆಕಾಶವಾಣಿ ಮಂಗಳೂರು ಕೇಂದ್ರದ ಒಂದು ಜಾಹೀರಾತು ಬಂದಿತ್ತು. 3 ಅನೌನ್ಸರ್ಸ್ ಬೇಕಾಗಿದ್ದಾರೆ, ರಿಕ್ರೂಟ್ ಮಾಡ್ತಿದೀವಿ, ಯಾರು ಬೇಕಾದ್ರೂ ಅರ್ಜಿ ಹಾಕಿ ಪದವೀಧರರಾಗಿರ್ಬೇಕು ಅಂತ ಹೇಳಿ. ನಾನು ಅದಕ್ಕೆ ಹಾಗೆ ಅರ್ಜಿ ಹಾಕಿದೆ. ಹಾಕಿದಾಗ ಮತ್ತೆ ರಿಟರ್ನ್ ಟೆಸ್ಟ್, ಇಂಟರ್ವ್ಯೂಸ್ ಎಲ್ಲ ಮಾಮೂಲಾಗಿ ಆಯ್ತು. ಮತ್ತೆ ಅದಕ್ಕೆ ನಾನು ಆಯ್ಕೆ ಕೂಡ ಆದೆ. ಹಾಗೆ ಒಂದು ಟೆಲಿಗ್ರಾಮ್ ಬಂತು ನನಗೆ, December 5 ಏನೋ 1976, 11 ಸ್ಟೇಷನ್ ಕಮಿಷನ್ ಆಗ್ತಿದೆ, ತಕ್ಷಣ ಬಂದು ನೀವು ಜಾಯಿನ್ ಆಗ್ಬೇಕು ಅಂತ ಹೇಳಿ. ಆಗ ನಾನು ತಕ್ಷಣ ಹೊರಟು ಮಂಗಳೂರಿಗೆ ಬಂದೆ. ನನ್ನ ಜೊತೆ ನಾರಾಯಣಿ ಅವರು, ಆಮೇಲೆ ಜಯಶ್ರೀ ಶಾಂತಾಗ್, ನಾವು 3 ಹೊಸದಾಗಿ ಅನೌನ್ಸರ್ಸ್ ಆಯ್ಕೆ ಆಗಿದ್ವಿ. ಶಂಕರ್ ಭಟ್ ಅವರು ಮೈಸೂರಲ್ಲಿ ಇದ್ರು, ಮೈಸೂರಿಂದ ಟ್ರಾನ್ಸ್ಫರ್ ತಗೊಂಡು ಅವರು ಮಂಗಳೂರು ಕೇಂದ್ರಕ್ಕೆ ಬಂದ್ರು. ಆಗ MB ವಸಂತ್ ಕುಮಾರಿ ಅಂತ ಸ್ಟೇಷನ್ ಡೈರೆಕ್ಟರ್ ಇದ್ರು ಮಂಗಳೂರು ಕೇಂದ್ರದಲ್ಲಿ. ಕೆಲವೇ ದಿನಗಳಲ್ಲಿ ಅದು ಇನಾಗ್ರೇಷನ್ ಆಗೋದಿತ್ತು. ಡೆಲ್ಲಿಯಿಂದ ಜನ ಬಂದಿದ್ರು, ಬೆಂಗಳೂರಿಂದ ಅಧಿಕಾರಿಗಳು ಬಂದಿದ್ರು. ಅಲ್ಲಿ ಸ್ಟುಡಿಯೋ ಇನ್ನು ಏನೇನು ಕೆಲಸ ಮುಗಿದಿರ್ಲಿಲ್ಲ. ಆ ಸ್ಟುಡಿಯೋಗಳೆಲ್ಲ ಈಗ ಕಟ್ಟಡ ಇದೆಯಲ್ಲ ಆಕಾಶವಾಣಿ ಕಟ್ಟಡ, ಅದರ ಗ್ರೌಂಡ್ ಫ್ಲೋರ್ ನಲ್ಲಿ ಆ ಮುಂಭಾಗದ ಕೋಣೆಗಳಲ್ಲಿ ಮ್ಯೂಸಿಕ್ ಸ್ಟುಡಿಯೋ, ಟಾಕ್ ಸ್ಟುಡಿಯೋ, ಗ್ರಾಮ ಸ್ಟುಡಿಯೋ ಎಲ್ಲ ಅಲ್ಲೇ ಇದ್ವು.

ಏನು ಅಲ್ಲೇ ಇತ್ತು. ಆ ಹಿಂಭಾಗದ ಸ್ಟುಡಿಯೋಗಳಲ್ಲಿ ಇನ್ನೂ ಬಹಳಷ್ಟು ಕೆಲಸ ಬಾಕಿ ಇತ್ತು. ಆದ್ರಿಂದ ಆ ಕಾರ್ಪೆಂಟರ್ಸ್, ಇಂಜಿನಿಯರ್ಗಳು, ಇವರು, ಕಾರ್ಮಿಕರು, ತುಂಬಾ ಜನ ಎಲ್ಲೆಲ್ಲ ಎಲ್ಲ ಕೆಲಸಗಳು ಓಡಾಡ್ತಾ ಇದ್ರು. ಆಗ ವಸಂತ ಕುಮಾರ್ ಇವರು ನಮ್ಗೆ ಹೇಳಿದ್ರು, ಒಂದ್ ಎರಡು ದಿವಸ ಒಳ್ಳೆ ಮದುವೆ ಮನೆ ಇದಾಗಿದೆ, ನೀವು ಹೀಗೆ ಓಡಾಡ್ಕೊಂಡಿರಿ, ಆಮೇಲೆ ನಿಮ್ಗೆಲ್ಲ ಕೆಲಸ ಕಲ್ತೇವೆ ಅಂತೇಳಿ. ಆಮೇಲೆ 11ನೇ ತಾರೀಕು ಇನಾಗ್ರೇಷನ್, ಸಂಜೆ 6 ಗಂಟೆಗೆ ಪುರಭವನದಲ್ಲಿ, ಮಂಗಳೂರು ಪುರಭವನದಲ್ಲಿ ಆಹ್ವಾನಿತರ ಸಮ್ಮುಖದಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಇಲ್ಲಿ ಈ ಕಡೆ ಸ್ಟುಡಿಯೋದಲ್ಲಿ ಶಂಕರ ಭಟ್ರು ಅವತ್ತು ಅನೌನ್ಸ್ಮೆಂಟ್ ಡ್ಯೂಟಿಯಲ್ಲಿದ್ರು. ನಾನು ಅವ್ರ ಜೊತೆ ಆ ಕೆಲಸ ಕಲೀಲಿಕ್ಕೆ ಅವ್ರ ಜೊತೆನೆ ಸ್ಟುಡಿಯೋದಲ್ಲಿದ್ದೆ. ವಸಂತ ಕುಮಾರ್ ಇವರು ಅಸಿಸ್ಟೆಂಟ್ ಸ್ಟೇಜ್ ಡೈರೆಕ್ಟರ್, ನಮ್ಮ ಜೊತೆನೆ ಸ್ಟುಡಿಯೋದಲ್ಲೇ ನನ್ನ ಪಕ್ಕದಲ್ಲೇ ಅಲ್ಲಿ ಬಂದು ನಿಂತಿದ್ರು. ಸರಿ, 6 ಗಂಟೆ ಅಷ್ಟೊತ್ತಿಗೆ ಶಂಕರ ಭಟ್ರು ಒಂದು ಅನೌನ್ಸ್ಮೆಂಟ್ ಕೊಟ್ರು, ಇವತ್ತು ಆಕಾಶವಾಣಿ ಮಂಗಳೂರು ಕೇಂದ್ರದ ಉದ್ಘಾಟನೆ, ಪುರಭವನದಲ್ಲಿ ಸಮಾರಂಭ ಆಯೋಜನೆ ಆಗಿದೆ, ಈಗ ನಾವು ನೇರ ಪ್ರಸಾರಕ್ಕಾಗಿ ಮಂಗಳೂರು ಪುರಭವನಕ್ಕೆ ಹೋಗೋಣ ಅಂತೇಳಿ ಅನೌನ್ಸ್ಮೆಂಟ್ ಕೊಟ್ಟು ಫ್ಯಾಷನ್ ಕ್ಲೋಸ್ ಮಾಡಿದ್ರು. ಆ ಕಡೆಯಿಂದ ಧ್ವನಿ ಬರಬೇಕು, ಆತರದಿಂದ ಕಾಯ್ತಾ ಇದ್ದೀನಿ. ಅಲ್ಲಿಂದ MS ಮಾಲತಿ ಅಂತ ಬೆಂಗಳೂರಿಂದ ಬಂದಿದ್ರು ಅನೌನ್ಸರ್, ಅವರ ಧ್ವನಿ ದೆಹಲಿ ಬಂತು. ಆಕಾಶವಾಣಿಯ ಮಹಾನಿರ್ದೇಶಕರಾದ PC ಚಟರ್ಜಿ

ಆಗಿದೆ. ಈಗ ನಾವು ನೇರ ಪ್ರಸಾರಕ್ಕಾಗಿ ಮಂಗಳೂರು ಪೂರ್ಕೋಮಿಟ್ಟಿಗೆ ಹೋಗೋಣ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಟ್ಟು ಫ್ಯಾಷನ್ ಕ್ಲೋಸ್ ಮಾಡಿದ್ರು. ಆ ಕಡೆಯಿಂದ ಧ್ವನಿ ಬರಬೇಕು, ಕಾತರದಿಂದ ಕಾಯ್ತಾ ಇದ್ದೀವಿ. ಅಲ್ಲಿಂದ MS ಮಾಲತಿ ಅಂತ ಬೆಂಗಳೂರಿಂದ ಬಂದಿದ್ರು ಅನೌನ್ಸರ್, ಅವರ ಧ್ವನಿ ದೆಹಲಿ ಬಂತು. ಆಕಾಶವಾಣಿಯ ಮಹಾನಿರ್ದೇಶಕರಾದ PC ಚಟರ್ಜಿ ಅವರು, ಅವತ್ತಿನ ಸಮಾರಂಭಕ್ಕೆ PC ಚಟರ್ಜಿ ಬಂದಿದ್ರು ಮಹಾನಿರ್ದೇಶಕರು, ಆಮೇಲೆ INB ಮಿನಿಸ್ಟರ್ VC ಶುಕ್ಲಾ ಬಂದಿದ್ರು, ಮತ್ತು ಬೇರೆ ಬೇರೆ ಅಧಿಕಾರಿಗಳೆಲ್ಲ ಬಂದಿದ್ರು, ಡೆಲ್ಲಿಯಿಂದ ಬೆಂಗಳೂರಿನಿಂದ ಎಲ್ಲ ಬಂದಿದ್ರು. ಆತ ಮಾಲತಿ ಅವರ ಅನೌನ್ಸ್ಮೆಂಟ್ ಇಲ್ಲಿ ಕೇಳ್ತಾ ಇದ್ದಾಗೆ ಸ್ಟುಡಿಯೋದಲ್ಲಿ ತಮ್ಮ ASP ವಸಂತ್ ಕುಮಾರಿ ಅವರು ತಮ್ಮ ಮೊಣಕಾಲುಗಳ ಮೇಲೆ ಕುಸಿದು ಹಿಂಗೆ ಕೊಟ್ಟುಕೊಂಡ್ರು ಅಲ್ಲಿ ಸ್ಟುಡಿಯೋದಲ್ಲಿ. ಅಷ್ಟು ದಿನಗಳ ಕಷ್ಟಪಟ್ಟಿದ್ದು ಐನಾಗಿರಿಷನ್ಗೆ ಎಲ್ಲ ಸುಸೂತ್ರ ಆಯ್ತು ಅಂತ ಹೇಳಿ ಅವರಿಗೆ ಬಹಳ ನೆಮ್ಮದಿ ಆಗಿತ್ತು. ಆಮೇಲೆ ಆ ಕಾರ್ಯಕ್ರಮ ಚೆನ್ನಾಗಿತ್ತು ಅವತ್ತು ಮಂಗಳೂರು ಪುರಭವನದಲ್ಲಿ. ಎರಡು ಹೈಲೈಟ್ಸ್ ಅಂದ್ರೆ ಅವತ್ತಿನ ಪ್ರೋಗ್ರಾಮ್ ಅಲ್ಲಿ ಮದ್ರಾಸ್ ಆಕಾಶವಾಣಿ ನಿಲಯದ ಕೋರಲ್ ಗ್ರೂಪ್ MB ಶ್ರೀನಿವಾಸ್ ಅವರ ಸಂಗೀತ ನಿರ್ದೇಶನದಲ್ಲಿ ಆ ತಂಡನೇ ಬಂದಿತ್ತು ಮಂಗಳೂರಿಗೆ. ಅದರಲ್ಲಿ ಎರಡು ಹಾಡು, ಈ ನನ್ನದು ಅಂತಂದು ಒಂದು ಹಾಡು, ಆಮೇಲೆ ತುಳು ಭಾಷೆಯಲ್ಲಿ ಭಾರತ ಮಾತಿನ ಪಾಕ ಜೂಕಲೆಡು ತುಳುನಾಡೆಲ್ಲ ವೃತ್ತಿ, ಆ ಎರಡು ಹಾಡು ತುಂಬಾ ಚೆನ್ನಾಗಿದೆ. ಅದು ಎರಡು ಹೈಲೈಟ್.

0: ಆಮೇಲೆ ಒಂದು ನಾಟಕ ಕೂಡ ಎಸ್ ಕೃಷ್ಣಮೂರ್ತಿಯವರು ಬರ್ತಿದ್ದರು. ಅವರು ಬೆಂಗಳೂರು ಕೇಂದ್ರದ ಸ್ಟೇಷನ್ ಡೈರೆಕ್ಟರ್ ಆಗಿದ್ರು. ಅವರು ಹಂಗಾಮಿಯಾಗಿ ಮಂಗಳೂರು ಕೇಂದ್ರಕ್ಕೆ ಕನ್ಕರೆಂಟ್ ಚಾರ್ಜ್ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನಕ್ಕೋಸ್ಕರ ಬಂದಿದ್ರು. ಆ ಸ್ಕ್ರಿಪ್ಟ್ ಅನ್ನ ಕೊನೆಯ ನಿಮಿಷದಲ್ಲಿ ಏರೋಪ್ಲೇನ್ ಅಲ್ಲಿ ತರಿಸ್ಕೊಂಡ್ರು ಶು ಅಂತ ಹೇಳ್ಬಿಟ್ಟು ಆಗ ಹೇಳ್ತಾ ಇದ್ದಿದ್ದ ನಾವು ಕೇಳಿದ್ದೀವಿ. ಆ ನಾಟಕ ಕೂಡ ಚೆನ್ನಾಗಿ ಆಯ್ತು. ಕಾರ್ಯಕ್ರಮ ಒಟ್ಟಿನಲ್ಲಿ ಬಹಳ ಚೆನ್ನಾಗಾಯ್ತು ಅವತ್ತು ಇನಾಗ್ರೇಷನ್. ಇದಿಷ್ಟು ಇನಾಗ್ರೇಷನ್ ವರ್ಗಿನ ಮಾಹಿತಿ ನಾನು ನಿಮಗೆ ಆಕಾಶವಾಣಿ ನಾನು ಮೊದಲಿಂದ ಕೇಳ್ತಾ ಇದ್ದೆ, ಚಿಕ್ಕಂದಿಂದ ಕೇಳ್ತಾ ಇದ್ದೆ ಆಕಾಶವಾಣಿ. ನಮ್ಮ ಮನೆಯಲ್ಲೂ ರೇಡಿಯೋ ಇತ್ತು, ಮತ್ತೆ ನಮ್ಮ ಮನೆ ಎದುರಿಗೂ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ನಲ್ಲಿ ಬೆಳಗಿನ ಸಂಜೆವರೆಗೂ ರೇಡಿಯೋ ಹಾಕಿರ್ತಿದ್ರು. ಅದರಿಂದ ಆಕಾಶವಾಣಿ ಕಾರ್ಯಕ್ರಮ ನನಗೆ ಹೊಸದಲ್ಲ, ಆದ್ರೆ ಮೈಕ್ರೋಫೋನ್ ಅದು ತೀರಾ ಹೊಸದು. ಮತ್ತೆ ಫೇಡರ್ಸ್ ಕನ್ಸೋಲ್ ಆಪರೇಟ್ ಮಾಡೋದು, ಟೇಪ್ ಸುತ್ತೋದು, ಈ ಕಾರ್ಯಕ್ರಮ ರೆಕಾರ್ಡ್ ಅವೆಲ್ಲ ತೀರಾ ಹೊಸದು. ಅದರಿಂದ ಅದು ಕಲಿಬೇಕಾಗಿತ್ತು ಸ್ವಲ್ಪ. ಬೆಂಗಳೂರಿಂದ ಕೆಲವರ ಸರ್ಸ್ ವಿವಿಧ ಭಾರತಿಯಿಂದ ಕೆಲವರೆಲ್ಲ ಬಂದಿದ್ರು ನಮಗೆಲ್ಲ ಹೇಳ್ಕೊಡೋದಕ್ಕೆ. ಆಮೇಲೆ ಶಂಕರ್ ಭಟ್ರಂತೂ ಅನುಭವಿ ಸರ್ ಅವರಂತೂ ಇದ್ದೇ ಇದ್ರು. ಸರಿ, ಅವರೆಲ್ಲ ಒಂದು ಮೂರ್ನಾಲ್ಕು ದಿವಸ ನಮ್ಗೆ ಹೇಳ್ಕೊಟ್ರು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಆಮೇಲೆ ನಮಗೆ ಇಂಡಿಪೆಂಡೆಂಟ್ ಆಗಿ ಮಾಡ್ಲಿಕ್ಕೆ ಬಿಟ್ರು. ಆಗ ಸ್ಟಾಫ್ ಅಂತೂ ತುಂಬಾ ಕಡಿಮೆ ಆಗ, ಒಬ್ಬರು ಪ್ರೊಡಕ್ಷನ್ ಅಸಿಸ್ಟೆಂಟ್, ನಾಲ್ಕು ಮಂದಿ ಟೆಕ್ಸರ್ಸ್ ಇದ್ರು, ಒಬ್ಬರೇ ಒಬ್ರು ಡ್ಯೂಟಿ ಆಫೀಸರ್, ಇಷ್ಟೇ ಮಂದಿ ಆಗಿದ್ದು. ಎಲ್ರೂ ಎಲ್ಲ ಕೆಲಸ ಮಾಡಬೇಕಾಗಿತ್ತು. ನಾವು ಅನೌನ್ಸ್ಮೆಂಟ್ ಮಾಡ್ತಿದ್ವಿ, ಬೆಳಗಿನ ಶಿಫ್ಟ್ ಅನೌನ್ಸರ್, ರಾತ್ರಿ ಶಿಫ್ಟ್ ಡ್ಯೂಟಿ ಆಫೀಸರ್, ಮತ್ತೆ ಮಧ್ಯ ಮಧ್ಯದಲ್ಲಿ ಯಾವ್ದೋ ಒಂದು ಚಿಕ್ಕ ಪುಟ್ಟ ನಾಟಕ ಅಥವಾ ರೂಟ್ ಬುಕ್ ಧ್ವನಿ ಕೊಡೋದು, ಏನೋ ಇಂಥ ಕೆಲಸಗಳು ಇರ್ತಾ ಇದ್ವಿ. ಆಮೇಲೆ ಮ್ಯೂಸಿಕ್ ಆರ್ಟಿಸ್ಟ್ ಗಳು ಕೂಡ ಡ್ಯೂಟಿ ಆಫೀಸರ್ ಕೆಲಸ ಮಾಡಿದ್ದಾರೆ. ಆಮೇಲೆ ನಾಟಕ ಮಾಡ್ಬೇಕಂದ್ರೆ ಇನ್ನು ಆಡಿಷನ್ಸ್ ಆಗಿರಲಿಲ್ಲ. ಅದರಿಂದ ನಮ್ಮ ಇಂಜಿನಿಯರ್ಸ್, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, ಮ್ಯೂಸಿಕ್ ಆರ್ಟಿಸ್ಟ್, ನಾವು ಎಲ್ಲ ಸೇರಿಕೊಂಡೇ ನಾಟಕದಲ್ಲಿ ಮಾಡ್ತಾ ಇದ್ವಿ. ಯಮುನಾಮೂರ್ತಿ ಅವ್ರನ್ನ ಕಳಿಸಿದ್ರು ಧಾರವಾಡದಿಂದ, ಅವ್ರು ಬಂದು ಆಡಿಷನ್ಸ್ ಮಾಡಿಕೊಟ್ಟು ಕೆಲವರಿಗೆಲ್ಲ ಬಿ ಹೈ ಗ್ರೇಡ್ ಕೊಟ್ಟು, ಮತ್ತೆ ಕೆಲವರಿಗೆಲ್ಲ ಬಿ ಗ್ರೇಡ್ ಕೊಟ್ಟು ಒಂದು ಆಡಿಷನ್ ರಿಹರ್ಸಲ್ಸ್ ಅಂತ ಆರಂಭದಲ್ಲಿ 1980 ಅಲ್ಲಿ ಮೊದಲ ಬಾರಿ ನಾವು ರಾಷ್ಟ್ರೀಯ ನಾಟಕ, ಐ ತಿಂಕ್ ಸಾವಿತ್ರಿ ಅಂತ ಇರ್ಬೇಕಾದ್ರೆ ಮೊದಲ ಬಾರಿ ಮೊದಲ ರಾಷ್ಟ್ರೀಯ ನಾಟಕ ಮುಕ್ಕತ್ತಲ್ಲಿ ಪ್ರಸಾರ ಆಯಿತು. ಮಂಗಳೂರು ಆಕಾಶವಾಣಿಯಲ್ಲಿ ಇದು ತಯಾರಾದ ನಾಟಕ. ಅದು ಆರಂಭದಲ್ಲಿ ನಾವು ಡೆಲ್ಲಿ ರಿಲೇಸ್ ತುಂಬಾ ತಗೊಳ್ತಾ ಇದ್ವಿ. ರಾತ್ರಿ 8 ಗಂಟೆಗೆ ರೇಡಿಯೋ ಇಸ್ರೇಲ್, ರಾತ್ರಿ 9:15ಕ್ಕೆ ಸ್ಪಾಟ್ಲೈಟ್, ಎಲ್ಲ ಡೆಲ್ಲಿಯಿಂದ ಬರ್ತಾ ಇತ್ತು. ಅದನ್ನೆಲ್ಲ ರಿಲೇ ತಗೊಂಡ್ಬಿಡ್ತಾ ಇದ್ವಿ. ಇಲ್ಲಿ ಕಾರ್ಯಕ್ರಮ ಹೆಚ್ಚಿಗೆ ಮಾಡ್ಲಿಕ್ಕೆ ಜನ ಇಲ್ಲ ಅಂತ ಹೇಳಿ ಮ್ಯೂಸಿಕ್ ಬಹಳಷ್ಟು ಹೋಗ್ತಾ ಇತ್ತು. ಆದ್ರೆ ಟೇಪ್ಸ್ ಎಲ್ಲ ಬೆಂಗಳೂರಿಂದ, ತಿರುವನಂತಪುರದಿಂದ, ಮದ್ರಾಸ್ ಇಂದ, ಆಂಧ್ರ ಹೈದರಾಬಾದ್ ಇಂದ ಎಲ್ಲ ಟೇಪ್ಸ್ ಎಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ತರಿಸ್ಕೊಂಡಿದ್ರು. ಮಂಗಳೂರಿನಲ್ಲಿ ಆಗ ಹಿಂದೂಸ್ತಾನಿಗೆ ಹೆಚ್ಚು ಒಂದು ಗಮನ ಕೊಡ್ತಿದ್ರು. ಕರ್ನಾಟಕ ಸಂಗೀತಕ್ಕೆ ಅಷ್ಟು ಮನ್ನಣೆ ಇರಲಿಲ್ಲ. ಕರ್ನಾಟಕ ಸಂಗೀತ ಕಲಾಕಾರರು ಕೂಡ ತರಿಸ್ತಾ ಇದ್ರು. ಮಂಗಳೂರು ಪುರಭವನದಲ್ಲಿ ಸಂಗೀತ ಕಚೇರಿ ಏರ್ಪಡಿಸ್ತಾ ಇದ್ರು. ಅವ್ರನ್ನ ನಾವು ಮಂಗಳೂರು ಕೇಂದ್ರಕ್ಕೆ ಕರೆಸಿ ನಾವು 1 ಗಂಟೆ ಪ್ರೋಗ್ರಾಮ್ ಮಾಡಿಸ್ಕೊಳ್ತಾ ಇದ್ವಿ. ಹಾಗೆ ಕ್ರಮೇಣ ಕ್ರಮೇಣ ಶಬ್ದ ಭಂಡಾರ ನಮ್ದೇ ಬೆಳೀತು. ನಮ್ಮನ್ನೇ ಆಡಿಷನ್ ಕಲಾವಿದರೆಲ್ಲ ಬಂದ್ರು. ಕ್ರಮೇಣ ಹಂತ ಹಂತವಾಗಿ ಮಂಗಳೂರು ಆಕಾಶವಾಣಿ ಕೇಂದ್ರ ತನ್ನ ಕಾಲ ಮೇಲೆ ತಾನು ನಿಲ್ಲುವ ಒಂದು ಸ್ಟೇಜ್ ಗೆ ಬಂತು.
1: ಆ ನಂತರದ ಹಿರಿಯ ಅಧಿಕಾರಿಗಳು ಇರ್ಬೋದು, ಉದ್ಘೋಷಕರು ಇರ್ಬೋದು, ತಮ್ಮನ್ನು ನೆನಪಿಸಿಕೊಳ್ತಾರೆ. ತಾವು ಬಹಳ ಒಂದು ಅವರಿಗೆ ಹೆಚ್ಚಿನ ಮಾರ್ಗದರ್ಶನ ನೀಡಿದ್ದೀರಿ, ಸಲಹೆ ನೀಡಿ ಅವರನ್ನು ಸಾಕಷ್ಟು ತಿದ್ದಿದ್ದೀರಿ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೇಳಿ.
0: ಅದು ನಮ್ದು ಮಾತಿನ ಮಾಧ್ಯಮ, ಆದ್ರಿಂದ ನಾವು ಕಿವಿಯ ಭಾಷೆ ಬಳಸಬೇಕೇ ಹೊರತು ಕಣ್ಣಿನ ಭಾಷೆ ಬಳಸಬಾರದು. ಇದು ನನ್ನ ಸ್ವಲ್ಪ ಆರಂಭ ದಿನಗಳಿಗೆ ಇದಕ್ಕೆ ತಕ್ಕ ಹಾಗೆ ಆಗ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಅಮಿತಾ ಮಲ್ಲಿಕ್ ಅಂತ ಒಬ್ಬರು ಒಂದು ಕಾಲಂ ಬರೆಯೋರು, ಪ್ರತಿ ಭಾನುವಾರ ಟಿವಿ ಮತ್ತು ಆಕಾಶವಾಣಿ ಕಾರ್ಯಕ್ರಮಗಳ ವಿಮರ್ಶೆಯನ್ನು ಅವರು ಬರೆಯೋರು. ಅದರಲ್ಲಿ ನಾನು ಅದನ್ನು ಓದೋದ್ರ ಮೂಲಕ ಬಹಳಷ್ಟು ಒಂದು ಬೇಸಿಕ್ ವಿಷಯಗಳನ್ನ ಆಕಾಶವಾಣಿ ಬಗ್ಗೆ ತಿಳ್ಕೊಂಡು, ಅದರಲ್ಲಿ ಅವರು ಕೆಲಸ ಬರೀತಾ ಇದ್ರು. ಎಆರ್ ಅನೌನ್ಸ್ಮೆಂಟ್ಸ್ ಆರ್ ಸ್ಕಿಲ್ಡ್ ಐತೆ, ಬಹಳ ಕೃತಕವಾಗಿರ್ತವೆ, ಇದು ಜನರ ಜನರ ಜೊತೆ ಮಾತಾಡೋ ಹಾಗಿರೋದಿಲ್ಲ ಇದೆಲ್ಲ.

0: ನಾನಿಲ್ಲಿ ನಾನು ಬಿಬಿಸಿ ರೇಡಿಯೋನು ಬಹಳ ಕೇಳ್ತಾ ಇದ್ದೀನಿ, ನನ್ನ ಹತ್ರ ಒಂದು ರಾಜ್ ಅಷ್ಟಿತ್ತು, ಅದು ಬಹಳ ಕೇಳ್ತಾ ಇದ್ದೀನಿ ನಾನು. ಅವರ ಶೈಲಿ ಹೇಗಿರ್ತದೆ, ಅವ್ರು ಹೇಗೆ ಮಾತಾಡ್ತಾರೆ, ಅದೆಲ್ಲ ಕೆಲವು ಅನುಸರಿಸ್ತಾ ಇದ್ದೆ. ನಾಳೆ ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ಡಾಕ್ಟರ್ ಬಿ ಎಂ ಹೆಗಡೆ ಅವರಿಂದ ಭಾಷಣ ಅಂತಷ್ಟೇ ಹೇಳೋದಿಲ್ಲ, ಅದೇನು ಇನ್ನೊಂದು ಎರಡು ಅಂಶ ಅಲ್ಲ, ಅದ್ರಲ್ಲಿ ಏನಿದೆ ಹೈಲೈಟ್ಸ್ ಅಂತ ಹೇಳಿದ್ರೆ ಹೆಚ್ಚು ಆಸಕ್ತಿ ಉಂಟಾಗ್ತದೆ ಇವರಿಗೆ ಅಂತ, ಅದೊಂದು. ಆಮೇಲೆ ಈಗ ಕ್ರಿಕೆಟ್ ಕಾಮೆಂಟ್ರಿ, ಕ್ರಿಕೆಟ್ ಕಾಮೆಂಟ್ರಿ ಹೇಳೋದು ನಾವು ಹೇಳ್ತೀವಿ, ಸಾಯಂಕಾಲ ಮುಗಿಸುವಾಗ ಇದುವರೆಗೆ ಭಾರತ ವೆಸ್ಟ್ ಇಂಡೀಸ್ ತಂಡದ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ದಿನಾಟದ ವೀಕ್ಷಕರನ್ನ ಕೇಳಿದ್ರಿ. ಇಲ್ಲಿಗೆ ನಾನು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಅಂತ ಹೇಳಿ. ಬಿಬಿಸಿ ಏನ್ ಮಾಡ್ತಾರೆ ಗೊತ್ತಾ, ಅವ್ರು ಕ್ರಿಕೆಟ್ ಸ್ಕೋರ್ಸ್ ಹೇಳಲ್ಲ, ಯಾಕಂದ್ರೆ ಯಾವ ಗಮನ ಕೊಟ್ಟಿರಲ್ಲ ಅಷ್ಟಾಗಿ ಕೇಳೋರು. ಅವ್ರಿಗೆ ಕುತೂಹಲ ತಕ್ಷಣ ಮುಗಿದೋಯ್ತು ಅಂತ ಕೂಡ ಅದೇ ಸ್ಕೋರ್ ಎಷ್ಟಾಯ್ತು ಮಾರೆ ಅಂತ ಅವ್ರಿಗೊಂದು ಕುತೂಹಲ ಇತ್ತು. ನೀವು ಕೇಳಿಸ್ಕೊಂಡಿರ್ಬೇಕು ನಾವು ಸರ್ ಅದನ್ನು. ಆಗ ನಾನು ಅದನ್ನು ಹೇಳ್ತೀನಿ, ಎರಡನೇ ದಿನದ ಆಟ ಮುಕ್ತಾಯವಾಗಿತ್ತು, ಮುಕ್ತಾಯವಾಗುವ ವೇಳೆಗೆ ಭಾರತದ ಎರಡನೇ ಇನಿಂಗ್ಸ್ ಸ್ಕೋರ್ ಎರಡು ವಿಕೆಟ್ ನಷ್ಟಕ್ಕೆ 137. ಇದ್ದ ಸ್ಕೋರ್ ಇಷ್ಟು ಅದು ಕೇಳಿದ್ರಿಗೆ ಬಹಳ ಖುಷಿ ಆಗುತ್ತೆ. ಅದಕ್ಕೆ ಕೋರಿಕೆ ಕಾರ್ಯಕ್ರಮ ರಾತ್ರಿ 10 ಗಂಟೆಗೆ ಇರೋದು, ಕೋರಿಕೆ 1 ಅವರ್ ಪ್ರೋಗ್ರಾಮ್. ಅದರ ಮಧ್ಯೆ ನಾನು ಕೆಲವು ಅನೌನ್ಸ್ಮೆಂಟ್ಸ್ ಅನ್ನು ಹೇಗೆ ಹೊಂದಿಸಬೇಕು, ಕರೆಕ್ಟ್ ಆಗಿ ಆ ಹಾಡು ಶುರುವಾಗುವ ವೇಳೆಗೆ ಹೇಗೆ ಅನೌನ್ಸ್ಮೆಂಟ್ ಮುಗಿಸಬೇಕು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸೆಕೆಂಡ್ಸ್ ಎಲ್ಲ ಅದನ್ನ ಮಾಡ್ತೀವಿ. ಅದು ಕೆಲವರಿಗೆ ಬಹಳ ಖುಷಿ ಆಗೋದು, ಇನ್ನು ಕೆಲವರಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಆರಂಭದ ದಿನಗಳಲ್ಲಿ ನಾವು ಬರೀ ಅನೌನ್ಸ್ಮೆಂಟ್ ಅನ್ನೋದಕ್ಕಿಂತ ಸುಮಾರು ಕಾರ್ಯಕ್ರಮಗಳಿಗೆ ನಮ್ಗೆ ಅಸಿಸ್ಟೆಂಟ್ ಆಗ್ಬಿಡೋದು. ಸೊ ನನಗೆ ಒಂದು ಇಂಗ್ಲಿಷ್ ಪ್ರೋಗ್ರಾಮ್ಗೆ ಅಸಿಸ್ಟೆಂಟ್ ಅಂತ ಹಾಕಿದೆ. ಈಗ ಆಕಾಶವಾಣಿದೊಂದು ಮ್ಯಾಗಝೀನ್ ಬರೋದು ಡೆಲ್ಲಿಯಿಂದ, ಅದರಲ್ಲಿ ದೇಶದ ಎಲ್ಲ ಆಕಾಶವಾಣಿ ಕೇಂದ್ರದಲ್ಲಿ ಪ್ರಸಾರ ಆದ ಅತ್ಯುತ್ತಮ ಇಂಗ್ಲಿಷ್ ಭಾಷೆಗಳ ಹಸ್ತಪ್ರತಿಗಳನ್ನು ಮುದ್ರಿಸ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಮುದ್ರಣ ಆಗ್ತಾ ಇದ್ದು ಆಕಾಶವಾಣಿ ಮಂಗಳೂರು ಕೇಂದ್ರದ ಇಂಗ್ಲಿಷ್ ಭಾಷೆ. ಬೇರೆ ಕೇಂದ್ರಗಳಲ್ಲಿ ಇಲ್ಲದೆ ಇದ್ದಂತ ಕೆಲವು ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಂಗಳೂರು ಆಕಾಶವಾಣಿಯ ಶೆಡ್ಯೂಲ್ ನಲ್ಲಿ ಅವರು ಸೇರಿಸಿದ್ದಾರೆ. ಅದರಲ್ಲಿ ಪ್ರತಿ ಸೋಮವಾರ ರಾತ್ರಿ 9:30 1 ಗಂಟೆ ಹೊತ್ತು ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಅದೇ ರೀತಿ ವಾರದಲ್ಲಿ 3 ದಿನ ಲಘು ಪಾಶ್ಚಾತ್ಯ ಸಂಗೀತ, ಅದು ಕರ್ನಾಟಕದ ಬೇರೆ ಯಾವ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ಇದೆ. ಆಮೇಲೆ ತುಳು ಮತ್ತೆ ಕೊಂಕಣಿ ಭಾಷೆಗಳು ಸಹ ಮಂಗಳೂರು ಕಡೆ ಇರೋದ್ರಿಂದ ವಾರದಲ್ಲಿ 3 ದಿನ ಕೊಂಕಣಿ ಕಾರ್ಯಕ್ರಮ, ವಾರದಲ್ಲಿ 3 ದಿನ ತುಳು ಕಾರ್ಯಕ್ರಮ ಬಂತು. ಆಮೇಲೆ ಯಕ್ಷಗಾನ ಬಯಲಾಟ ಜನರ ಅಚ್ಚುಮೆಚ್ಚಿನ ಒಂದು ಮನೋರಂಜನೆ ಆದ್ದರಿಂದ ಪ್ರತಿ ವಾರ ಬುಧವಾರ ರಾತ್ರಿ 9:30 to 10:30 ಯಕ್ಷಗಾನ ತಾಳಮದ್ದಲೆ. ಆಕಾಶವಾಣಿಯ ಬೇರೆ ಯಾವ ಕೇಂದ್ರದಲ್ಲೂ ಹಿಂದಿ ಸಿನಿಮಾ ಗೀತೆಗಳು ಪ್ರಸಾರ ಆಗದೆ ಇದ್ರು ಮಂಗಳೂರು ಆಕಾಶವಾಣಿಯಲ್ಲಿ ಪ್ರತಿದಿನ ಮಧ್ಯಾಹ್ನ 2:00 to 2:25 ಪ್ರತಿನಿತ್ಯ ನಾವು ಹಿಂದಿ ಸಿನಿಮಾ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ವಿ.
1: ಈಗ ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ತಾವು ಎಷ್ಟು ವರ್ಷ ಸಲ್ಲಿಸಿದ್ದೀರಿ ಸರ್?
0: ನಾನು 7.5 ವರ್ಷ ಇದ್ದೆ. 1976 ಡಿಸೆಂಬರ್ ಇಂದ 1984 ಆಗಸ್ಟ್ ವರೆಗೆ ಇದ್ದೆ. ಆಗ ನನಗೆ ಬೆಂಗಳೂರು ಕೇಂದ್ರದಲ್ಲಿ ವಾರ್ತಾವಾಚಕನಾಗಿ ಏನು ಆಯ್ಕೆಯಾದೆ, ಆದ್ರಿಂದ ನಾನು ಮಂಗಳೂರು ಕೇಂದ್ರ ಬಿಟ್ಟು ಬೆಂಗಳೂರಿನಲ್ಲಿ ಈ ಸುದ್ದಿ ವಿಭಾಗ ಸೇರ್ಕೊಂಡೆ ವಾರ್ತಾವಾಚಕನಾಗಿ. ನನ್ನ ಜಾಗಕ್ಕೆ ಮುದ್ದುಮೂಡು ಬಳ್ಳಿ ಅವರು ಬಂದರು ಮಂಗಳೂರು.
1: ಈಗ ನಾಟಕಗಳಲ್ಲೂ ಕೂಡ ತಮ್ಮದು ಪಳಗಿದ ಕೈ ಮತ್ತು ಬಾಯಿ ಅಂತ ಹೇಳ್ಬೋದು, ಆ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ.
0: ನನಗೆ 1980 ಇದು ಆಗಿದ್ದು ಕೋಆರ್ಡಿನೇಷನ್ ಮೀಟಿಂಗ್ ಅಂತ ಇರುತ್ತಲ್ಲ ಆಕಾಶವಾಣಿಯದು, ಅಂದ್ರೆ ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳ ಮುಖ್ಯಸ್ಥರು ಒಂದು ಕಡೆ ಸೇರಿ 3 ತಿಂಗಳಿಗೊಂದ್ಸಾರಿ ಆ ಮುಂದಿನ 3 ತಿಂಗಳಲ್ಲಿ ಪ್ರಮುಖವಾಗಿ ಏನ್ ಮಾಡಬೇಕು ಆಕಾಶವಾಣಿ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. 1980 ಏನ್ ಮಾಡಿದ್ರು ಅವರು, 4 ವಿಜ್ಞಾನ ರೂಪಕಗಳನ್ನ ಪ್ರಸಾರ ಮಾಡಬೇಕು, ಒಂದೊಂದು ಕೇಂದ್ರ ಒಂದೊಂದು. ಆಕಾಶವಾಣಿ ಮಂಗಳೂರು ಕೇಂದ್ರದ ವಿಷಯ ಅಂದ್ರೆ ಅದು ಕರ್ನಾಟಕದಲ್ಲಿ ಬೆಂಗಳೂರು ಧಾರವಾಡ ಸ್ವತಂತ್ರ ಕೇಂದ್ರಗಳಿದ್ರು, ಮಂಗಳೂರು 3ನೇ ಸ್ವತಂತ್ರ ಕೇಂದ್ರ, ಬೇರೆ ಕೇಂದ್ರಗಳೆಲ್ಲ ರಿಲೇ ಸ್ಟೇಷನ್ಸ್ ಆಗಿತ್ತು. ಆದ್ರಿಂದ ಒಂದು ರೂಪಕವನ್ನ, ಒಂದು ವಿಜ್ಞಾನ ರೂಪಕವನ್ನ ಮಂಗಳೂರು ಕೇಂದ್ರದಲ್ಲಿ ಪ್ರಸಾರ ಮಾಡಬೇಕು, ಒಂದನ್ನ ಬೆಂಗಳೂರು, ಒಂದನ್ನ ಧಾರವಾಡ, ಇನ್ನೊಂದನ್ನು ಬೇರೆ ಯಾರು ನೀಲಿಕೆ ಅಂತ ಹೇಳಿಕೊಟ್ಟು. ಆಗ ಎಚ್ ವಿ ರಾಮಚಂದ್ರ ಅಂತ ಸೆಷನ್ ಡೈರೆಕ್ಟರ್, ಅವರು ಪ್ರೋಗ್ರಾಮ್ ಮೀಟಿಂಗ್ ಅಲ್ಲಿ ಈ ಮಾರನೇ ದಿನ ಬಂದು ಹೇಳಿದ್ರು, ಈ ರೀತಿ ಕೋಆರ್ಡಿನೇಷನ್ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿದೆ, ನಮಗೊಂದು ರೂಪಕ ಕೊಟ್ಟಿದ್ದಾರೆ ವಿಜ್ಞಾನ ರೂಪಕ, ಯಾವ ಸಬ್ಜೆಕ್ಟ್ ಮೇಲೆ ಮಾಡೋಣ ಅಂತ ಕೇಳಿದ್ರು. ನಾ ಹೇಳಿದೆ, ನಾವು ಹೇಗೆ ಸಮುದ್ರದ ಪಕ್ಕದಲ್ಲಿ ಇದ್ದೇವಲ್ಲ, ಸಮುದ್ರದ ಮೇಲೆ ಮಾಡಬಹುದು ಅಂದ್ರೆ ಸರಿ ನೀನೇ ಮಾಡೋ ಅಂದ್ರು ಅವರು. ನಾನು ಅದುವರೆಗೆ ಯಾವುದೇ ಒಂದು ದೊಡ್ಡ ರೂಪಕವನ್ನು ಮಾಡಿರ್ಲಿಲ್ಲ, ಎಲ್ಲ ಸಣ್ಣ ಸಣ್ಣ ರೇಡಿಯೋ ರಿಪೋರ್ಟ್ಸ್ ಇಂಥವೆಲ್ಲ ಮಾಡ್ತಿದ್ದೆ. ಇವರು ಹೇಳಿದ್ರಲ್ಲ ಈಗ ಬೇಡ ಅನ್ನೋದು ಹೇಗೆ ನನಗೆ ಸರ್, ಅಷ್ಟು ದೊಡ್ಡ ರೂಪಕ ನಾನು ಹೇಗೆ ಮಾಡ್ಲಿ ಅನ್ನೋ. ಇದು ನಾನು 2.5 ವರ್ಷ ಆಗಿತ್ತು ಅಷ್ಟೇ ಆಕಾಶವಾಣಿ ಸೇರಿ, ಇನ್ನು ನನಗೆ ಆಕಾಶವಾಣಿ ಕಾರ್ಯಕ್ರಮ ನಿರ್ಮಾಣದ ತಂತ್ರಗಳು ಇವೆಲ್ಲ ಅಷ್ಟಾಗಿ ಕೈ ಪಳಗಿರ್ಲಿಲ್ಲ. ಆಯ್ತು ಇನ್ನು ಹೇಳಿದಾರಲ್ಲ ಅಂತ ಹೇಳಿ ಒಪ್ಕೊಂಡೆ. ಇನ್ನು ಸಮಯ ಇತ್ತು, 1 ತಿಂಗಳ ಸಮಯ ಇತ್ತು. ಆವಾಗ ನಾನು ಸಾಕಷ್ಟು ರಿಸರ್ಚ್ ಮಾಡಬೇಕಾಯ್ತು. ಈಗಿನ ಹಾಗೆ ಆವಾಗ ಇಂಟರ್ನೆಟ್ ಇಲ್ಲ, ಈಗ ಕಂಪ್ಯೂಟರ್ ಇಲ್ಲ, ಏನೂ ಇಲ್ಲ. ಪ್ರತಿಯೊಂದಕ್ಕೂ ಹೋಗಿ ಲೈಬ್ರರಿಗೆ ಕೂರಬೇಕು, ರಿಸರ್ಚ್ ಮಾಡಬೇಕು, ಯಾರ್ಯಾರು ಬಲ್ಲವರು ಇದ್ದಾರೆ ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಈಗೆಲ್ಲ ಮಾಡಿ ನಾನು ಮಣಿಪಾಲಕ್ ಹೋದೆ, ಅಲ್ಲಿ ಫಿಶರೀಸ್ ಕಾಲೇಜ್ ಹೋದೆ, ಇನ್ನು ಎಲ್ಲೆಲ್ಲ ಬೇಕಾದಷ್ಟು ಪುಸ್ತಕ ರೆಫರ್ ಮಾಡಿ ಎಲ್ಲ ಮೆಟೀರಿಯಲ್ ಸಂಗ್ರಹ ಮಾಡಿ ಅದಕ್ಕೆ ತುಂಬಾ ಶ್ರಮ ಪಟ್ಟು ಒಂದು ತೆರೆಯ ಮರೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಟೈಟಲ್ ಕೊಟ್ಟು ಆ ಮೂಲಕ ಸಿದ್ಧ ಮಾಡಿದೆ. ಪ್ರಸಾರ ಆಯ್ತು. ಪ್ರಸಾರ ಆದ್ಮೇಲೆ ಅದಕ್ಕೆ ನಮ್ಮ ಡ್ಯೂಟಿ ಆಫೀಸರ್ ಅವರು ಬಿ ಹೈಗ್ರೇಡ್ ಅಂತ ಕೊಟ್ಟಿದ್ರು. ಅವತ್ತೇ ರಾತ್ರಿ ಶಿವರಾಮ್ ಕಾರಂತರ ಸತ್ಯವಾನ್ ಸಾವಿತ್ರಿ ಗೀತ ನಾಟಕ ಪ್ರಸಾರ ಆಯ್ತು. ಆ ಕಾರ್ಯಕ್ರಮಕ್ಕೆ ಎ ಗ್ರೇಡ್ ಅಂತ ನಮ್ಮ ಇವರು ಕೊಟ್ಟರು, ಡ್ಯೂಟಿ ಆಫೀಸರ್. ನನ್ನ ಪ್ರೋಗ್ರಾಮ್ಗೆ ಬಿ ಐ ಅಂತ ಕೊಟ್ಟಿದ್ರು. ಮಾರನೇ ದಿನ ಪ್ರೋಗ್ರಾಮ್ ಮೀಟಿಂಗ್ ಅಲ್ಲಿ

0: ಬಸವರಾಜ ತಕ್ಕ ಮತ್ತೆ ಎಚ್ ವಿ ರಾಮಚಂದ್ರ ಇವರ ನಮ್ಮ ಸ್ಟೇಷನ್ ಹೆಗ್ಡೆ ಏನ್ ಮಾಡಿದ್ರು, ನಿಮ್ ತೆರೆಮರೆಯಲ್ಲಿ ಬಹಳ ಚೆನ್ನಾಗಿದೆ ಇದು, ಇದಕ್ಕೆ ಎ ಗ್ರೇಡ್ ಮಾಡಿ, ಕಾರಂತರ ಪ್ರೋಗ್ರಾಮ್ ಬಿ ಹೆ ಕೊಡಿ ಅಂತ ಹೇಳಿದ್ರು. ಅದು ನಾನು ಇನ್ನು 2.5 ವರ್ಷ ಅಲ್ಲಿ ಕಾರಂತರ ಪ್ರೋಗ್ರಾಮ್ ಗೆ ಇವರು ಬಿ ಹೈ ಮಾಡಿ ನನಗೆ ಎ ಕೊಟ್ರು ಅಂದ್ರೆ ನಾನು ಯಾರ ಹೆಸರೇ ಕೇಳಿದ್ ಮನುಷ್ಯ. ಇವರು ಬಹಳ ಧೈರ್ಯ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅದೊಂದು ಬಹಳ ದೊಡ್ಡ ಒಂದು ಪ್ರೋತ್ಸಾಹವಾಗಿ ಆಯ್ತು. ಶ್ರಮ ಪಟ್ಟು ಗಮನ ಇಟ್ಟು ಮಾಡ್ತಾನೆ ಅಂದಾಗ ಬಹಳಷ್ಟು ಪ್ರೋಗ್ರಾಮ್ಸ್ ನನಗೆ ಅಸೈನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದೇನಾಗೋದಂದ್ರೆ ನಮ್ಮ ರಮಾನಂದ್ರ ಅಂತ ತುಳು ಸರಿ, ಅವರು ನನಗೆ ತಮಾಷೆ ಮಾಡೋದು, ನೀನು ಬೆಳಗಿನಿಂದ ರಾತ್ರಿವರೆಗೂ ಆಕಾಶವಾಣಿಯಲ್ಲಿ ಇರ್ತೀಯ, ನಿನಗೆ ನೀನು ಆ ಮಂಗಳೂರು ಆಕಾಶವಾಣಿ ಕೇಳಕ್ಕೆ ನೀನ್ ಬಾಡಿಗೆ ಕೊಡ್ಬೇಕು, ನೀನು ಮನೆ ಯಾಕೆ ಬಾಡಿಗೆ ಮಾಡಿದ್ಯಾ ಅಂತ ಹೇಳಿದ್ರೆ ಹಾಗೆ ತಮಾಷೆ ಮಾಡೋರು ಅವ್ರು ನನಗೆ.
1: ತೆರೆಯ ಮರೆಯಲ್ಲಿ ನೀವು ಅನುಭವಿಸುವ ಸವಾಲುಗಳು ಇರಬಹುದು ಅಥವಾ ಒಂದು ರೀತಿಯ ಚತುರತೆಯಿಂದ ಮಾಡಬೇಕಾದಂತಹ ಒಂದು ಕ್ಷಣಗಳು, ಈ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ.
0: ಆಗ ಒಂದು ಸವಾಲು ಇದ್ದಿದ್ದು ಅಂದ್ರೆ ನಮಗೆ ಮಿಷನ್ಸ್ ಅಲ್ಲಿ ಕೆಲಸ ಮಾಡುತ್ತೆ, ನನಗೆ ಒಂದು ವಿಶೇಷ ಅಧಿಕಾರ, ನನಗೆ ನನ್ನ ಸೆಟ್ ಯಾರು ಕೇಳಿ ನೋಡ್ತಿರ್ಲಿಲ್ಲ, ನೀನು ಹೋಗಿ ಮಾಡೋದಪ್ಪ ನೀನು ಹೋಗಿ ಬಿಡ್ತಾ ಇದ್ರು. ತಾಂತ್ರಿಕ ಸವಾಲುಗಳಲ್ಲಿ ಹೆಚ್ಚು ಮೂಲಭೂತ ಸೌಕರ್ಯಗಳು ಹೆಚ್ಚಿಗೆ ಇರಲಿಲ್ಲ. ಸಂಶೋಧನೆಗೆ ನೀವು ಫಿಸಿಕಲ್ ಎಫರ್ಟ್ ತುಂಬಾ ಆಗ್ಬೇಕು, ಪ್ರೊಡಕ್ಷನ್ಗೂ ನೀವು ಫಿಸಿಕಲ್ ಎಫರ್ಟ್ ತುಂಬಾ ಆಗ್ಬೇಕು, ಅಷ್ಟು ನಿಮಗೆ ಶ್ರಮ ಆಗಿದೆ.
1: ಈಗ ಉದ್ಘೋಷಕರಾಗಿದ್ದರಿಂದ ಮತ್ತೆ ನಿಮ್ಮ ಕರ್ತವ್ಯ ಅಥವಾ ಕಾರ್ಯ ಸ್ವರೂಪ ಬದಲಾಯಿತು, ಮತ್ತೆ ನಿಮ್ಮ ಪಯಣ ಬೆಂಗಳೂರಿಗೆ, ಈ ಬಗ್ಗೆ ಹೇಳಿ.
0: ಸುದ್ದಿ ವಿಭಾಗದ ಪ್ರಪಂಚವೇ ಬೇರೆ, ಸುದ್ದಿಗಳನ್ನು ಸಂಗ್ರಹಿಸಬೇಕು, ಸುದ್ದಿಗಳನ್ನು ಅನುವಾದ ಮಾಡಬೇಕು, ಸುದ್ದಿ ಬರವಣಿಗೆ ಶೈಲಿನೇ ಬೇರೆ ಇರುತ್ತೆ, ಕಾರ್ಯಕ್ರಮದ ಬರೆಯುವ ಶೈಲಿನೇ ಸ್ವಲ್ಪ ಬೇರೆ ಇರುತ್ತೆ, ಸುದ್ದಿಯನ್ನು ಎಡಿಟ್ ಮಾಡೋದು ಹೇಗೆ ಅಂತ ಕಲ್ತ್ಕೋಬೇಕು, ಮತ್ತೆ ಸುದ್ದಿಯ ನಿಯಮಗಳೇನಿದೆ ಅಂತ ಕಲ್ತ್ಕೋಬೇಕು, ಅದೆಲ್ಲ ಆಯ್ತು. ಸುದ್ದಿ ಓದೋ ಶೈಲಿ ಒಂದು ಇರುತ್ತೆ. ಆ ಹೋದ ಕೂಡಲೇ ನನಗೆ ಅಲ್ಲಿ 84 ಆಗಸ್ಟ್ ಅಲ್ಲಿ ನಾನು ಅಲ್ಲಿ ಹೋಗಿದ್ದು, ಅದೇ ಸಮಯಕ್ಕೆ ಅಲ್ಲಿ ಬೆಂಗಳೂರು ದೂರದರ್ಶನ ಸಹ ಶುರುವಾಗಿತ್ತು. ದೂರದರ್ಶನದವರು ನನಗೆ ಒಂದು ಕ್ರಿಕೆಟ್ ಕಾಮೆಂಟ್ರಿಗೆ ಅಂತ ಮೊದಲಿಗೆ ಕರೆದ್ರು. ನಾನು ಅಲ್ಲಿ ಬಿಡುದಿಲ್ಲದೆ ದೂರದರ್ಶನದಲ್ಲಿ ಕೂಡ ಸುಮಾರು 1,000 ಟಿವಿ ಡಾಕ್ಯುಮೆಂಟರಿಗಳಿಗೆ ಧ್ವನಿ ಕೊಟ್ಟಿದ್ದೇನೆ, ಸುಮಾರು 500 ಎಲ್ಲ ರೀತಿ ಕಾರ್ಯಕ್ರಮ, ಡಿಸ್ಕಷನ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಮೈಸೂರು ದಸರಾ ಕಾಮೆಂಟ್ರಿ ಇರ್ಬೋದು, ಸ್ಪೋರ್ಟ್ಸ್ ಕಾಮೆಂಟ್ರಿ ಇರ್ಬೋದು, ಅದೆಲ್ಲ ಕೊಟ್ಟಿದ್ದೀನಿ. ದೂರದರ್ಶನದ ಸ್ಪೋರ್ಟ್ಸ್ ಕಾಮೆಂಟ್ರಿ ಮತ್ತೆ ಆಕಾಶವಾಣಿಯಲ್ಲೂ ನಾನು ಸುಮಾರು ಸ್ಪೋರ್ಟ್ಸ್ ಕಾಮೆಂಟ್ರಿ ಕೊಟ್ಟಿದ್ದೆ. ದೂರದರ್ಶನದಲ್ಲಿ ಮೊತ್ತ ಮೊದಲ ಬಾರಿಗೆ ಕ್ರಿಕೆಟ್, ಟೆನಿಸ್, ಅಥ್ಲೆಟಿಕ್ಸ್, ಸ್ವಿಮ್ಮಿಂಗ್ ಈ ರೀತಿ ಬಿಲಿಯರ್ಡ್ಸ್, ಸ್ನೂಕರ್ ಎಲ್ಲ ಕ್ರೀಡೆಗಳಿಗೆ ಮೊದಲ ಬಾರಿ ಕನ್ನಡದಲ್ಲಿ ಕಾಮೆಂಟ್ರಿ ಕೊಟ್ಟಿದ್ದು ನಾನೇ ಬೆಂಗಳೂರು ದೂರದರ್ಶನದಲ್ಲಿ.
1: ಹಿರಿಯ ಅಧಿಕಾರಿಗಳನ್ನು ಕೂಡ ತಾವು ಸುಧಾರಿಸಿಕೊಂಡು ಹೋಗಿದ್ದೀರಿ ಅನ್ನುವಂತ ಒಂದು ಒಂದು ಗರಿಮೆ ತಮಗಿದೆ, ಈ ಬಗ್ಗೆ ಏನಾದ್ರೂ ನೆನಪಿಕೊಳ್ಬಹುದಾ ಸರ್?
0: ಅದು ಆಕಾಶವಾಣಿಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಇವ ದೊಡ್ಡ ಮಾತಿನಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಯಲ್ ಆಗಿ ನಾನು ನನಗೆ ಯಾವ್ದಾದ್ರು ಎಕ್ಸಾಂಪಲ್ ವಿಷಯ ಕೊಟ್ಟು ನೀವು ಮಾತಾಡಪ್ಪ ಮಾತಾಡಿದ್ಬೇಡ, ನನಗೆ ಸಾಕಷ್ಟು ಸಿದ್ಧತೆ ಬೇಕು, ನನಗೆ ತುಂಬಾ ಹೋಮ್ವರ್ಕ್ ಮಾಡಬೇಕು, ಬಹಳಷ್ಟು ಸಿದ್ಧತೆ ಮಾಡ್ಕೋಬೇಕು, ಇಲ್ಲಾಂದ್ರೆ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾನು ಯಾವ ಕಾರ್ಯಕ್ರಮ ಇದ್ರು ನಾನು ಸಾಕಷ್ಟು ಸಿದ್ಧತೆ ಮಾಡಿಕೊಂಡು ನೋಟ್ಸ್ ಎಲ್ಲ ನನ್ನ ಮುಂದೆ ಇಟ್ಕೊಂಡು ಹಾಗೆ ಹೋಗ್ತೇನೆ ನಾನು. ಬಟ್ ಅದೆಲ್ಲ ಸಿದ್ಧತೆ ಮಾಡ್ಕೊಂಡಾಗ ಮಾತು ಸರಿಯಾಗಿ ಹೋಗಿ ಬರ್ತೇನೆ, ಗ್ಯಾಪ್ ಕೊಡೋ ಹಾಗಿಲ್ಲ. ಒಂದ್ಸರಿ ಏನೇ ಗೊತ್ತಾ, ಆಕಾಶವಾಣಿಯವರಿಗೆ ಸ್ಯಾಟಲೈಟ್ ಟೆನ್ನಿಸ್ ಟೂರ್ನಮೆಂಟ್ ಅಂತ ಹೇಳಿದ್ದಾರೆ, ಅದು 9-10 ATP ಟೂರ್ ಅಲ್ಲಿ ದೊಡ್ಡ ದೊಡ್ಡ ಆಟಗಾರರು ಆಡೋ ಟೂರ್ನಿ ಅಲ್ಲ ಅದು, ಅದಕ್ಕಿಂತ ಕೆಳ ಹಂಚಿದವರು ಉದಯೋನ್ಮುಖ ಆಟಗಾರರು ಆಡೋ ಟೂರ್ನಮೆಂಟ್ ಸ್ಯಾಟಲೈಟ್ ಟೆನ್ನಿಸ್ ಟೂರ್ನಿ. ವಿದೇಶಿಗಳು ಆಟಗಾರರು ತುಂಬಾ ಜನ ಬರ್ತಾರೆ. ಬೆಂಗಳೂರಿನ ಸ್ಟೇಡಿಯಂ ಅಲ್ಲಿ ಅದು ನಡೀತಾ ಇತ್ತು. ಹಾಗೆ ಹೇಳಿ ನನಗೆ ಕಾಮೆಂಟ್ರಿ ಮಾಡಬೇಕು ಅಂತ ಹೇಳಿ ಆಕಾಶವಾಣಿಯವರು ಕನ್ನಡಕ್ಕೆ ಹಾಕಿದ್ರು. ಇಂಗ್ಲಿಷ್ಗೆ ಒಂದಿಬ್ರು ನಮ್ಮ ಇಂಗ್ಲಿಷ್ ಪತ್ರಿಕೆಯ ಕೆಲವರು ವರದಿಗಾರರು ಇದ್ರು, ಅವ್ರನ್ನ ಕರ್ಕೊಂಡು ಸರಿ. ಒಂದು ಪಂದ್ಯ ಮುಗಿಯಿತು, ಪಂದ್ಯ ಮುಗಿದ ಮೇಲೆ ಇನ್ನೊಂದು ಪಂದ್ಯಕ್ಕೆ ಸುಮಾರು 1 ಗಂಟೆ ಗ್ಯಾಪ್ ಇದೆ ಅಂತ ಹೇಳಿ ಅವರು ಆರ್ಗನೈಸರ್ಸ್ ಹೇಳಿದ್ರು. ಸರಿ ನಾವೇನ್ ಮಾಡ್ಬೇಕು ಇವಾಗ, ಆಕಾಶವಾಣಿ ಕೇಂದ್ರಕ್ಕೆ ವಾಪಸ್ ಹೋಗೋದ? ವಾಪಸ್ ಹೋದ್ರೆ ಮತ್ತೆ ಅಲ್ಲಿ 1 ಗಂಟೆ ಫಿಲ್ಲರ್ ಹಾಕ್ಬೇಕು, ಇಲ್ಲ ಅಂದ್ರೆ ಟ್ರಾನ್ಸ್ ಶಟ್ ಡೌನ್ ಮಾಡಿ ಮತ್ತೆ 1 ಗಂಟೆ ಆದ್ಮೇಲೆ ಮರಿಬೇಕು. ಎಲ್ಲ ಸುಮಾರು ಅಗಲೇ ಇದು ಬೇಡ, ಕಂಟಿನ್ಯೂ ಮಾಡ್ಬೋಣ, 1 ಗಂಟೆ ಏನಾದ್ರು ಮಾತಾಡ್ತಾ ಇರಿ ಅಂತ ಹೇಳಿ ನಮ್ಮ KS ಪುರುಷೋತ್ತಮ ಸ್ಪೋರ್ಟ್ಸ್ ಪ್ರೊಡ್ಯೂಸರ್ ಇದ್ರು, ಅವ್ರು ಹೇಳಿದ್ರು ನಮಗೆ ಸರಿ 3 ದಿನ ಕೂತು ಒಂದೇನಾದ್ರು ಮಾತಾಡ್ತಾರೆ ಅಂತ. 1-10 ನಿಮಿಷ ಮಾತಾಡಿದ್ವಿ, ಅದು ಇದು ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ 10 ನಿಮಿಷಕ್ಕೆ ಅವರಿಬ್ರು ಏನ್ ಮಾಡಿದ್ರು, ಇಲ್ಲೇ 1-5 ನಿಮಿಷ ಹೋಗಿ ಬರ್ತೇವೆ ಅಂತ ಹೇಳ್ಬಿಟ್ಟು ಎದ್ದು ಹೋದ್ರು. 5 ನಿಮಿಷ ಅಂತ ಹೋದವ್ರು 1 ಗಂಟೆ ವಾಪಸ್ ಬರ್ಲಿಲ್ಲ. ನಾನು ಇಲ್ಲಿ ಒಬ್ಬನೇ 50 ನಿಮಿಷ ನಾನು ಏನೂ ಇಲ್ಲದೆ ನನ್ನ ಕಣ್ಣು ಮುಂದೆ ಯಾವ ಆಟ ಸಹ ನಡೆದಿದೆ, ಒಂದು ಸ್ಟ್ರೋಕ್ ಸಹ ಯಾರು ಓಡಿದೆ, 50 ನಿಮಿಷ ನಾವು ಫಿಲ್ ಮಾಡ್ಬೇಕು. ನಾನು ಅಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೆ, ಅದು ಹೋಮ್ವರ್ಕ್ ಅಂದ್ರೆ 2 ದಿನದ ಹೋಮ್ವರ್ಕ್ ಅಲ್ಲ, ಪ್ರತಿನಿತ್ಯ ಇರುತ್ತೆ ನಮ್ದು ಹೋಮ್ವರ್ಕ್. ಎಲ್ಲ ಟೆನಿಸ್ ಆಟದ ಬಗ್ಗೆ, ಇಂಥ ಸ್ಯಾಟಲೈಟ್ ಟೂರ್ನಿಗಳ ಬಗ್ಗೆ, ದೊಡ್ಡ ದೊಡ್ಡ ATPಗಳ ಬಗ್ಗೆ, ಟೆನಿಸ್ ಪಂದ್ಯಾವಳಿಗಳಾಗಿ ಎದುರಿಸ್ತಾ ಇದ್ದ ಸಮಸ್ಯೆಗಳ ಬಗ್ಗೆ ಸುಮಾರು 50 ನಿಮಿಷ ನಿರಗಳಾಗಿ ನಾನೊಬ್ಬನೇ ಮಾತು. ಅವತ್ತು ನನಗೆ ಆದ ಅನುಭವ ಇನ್ನೊಮ್ಮೆನೂ ಆಯ್ತು. ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಅಲ್ಲೂ ಇದೇ ರೀತಿ ಇಬ್ಬರು ಇಂಗ್ಲಿಷ್ ಅನೌನ್ಸರ್ಸ್, ಇಬ್ರು ವರ್ಲ್ಡ್ ಚಾಂಪಿಯನ್ಸ್ ಫೆರೇರಾ ಮತ್ತೆ ಸೈಟ್ ಇಬ್ರು ಎದ್ದು, ಅಲ್ಲೂ ಸುಮಾರಿಗೆ 45 ನಿಮಿಷ ನಾನೇ ಒಬ್ಬನೇ ಮಾಡ್ಬೇಕಾಯ್ತು.
1: ತಾವು ಆಕಾಶವಾಣಿಯಲ್ಲಿ ಸುದ್ದಿ ಓದುವ ಶೈಲಿ ಮತ್ತು ಆ ರಸವಾರ್ತೆ ಓದುವ ಶೈಲಿ, ಅದರಲ್ಲಿ ಒಂದು ವಿಶಿಷ್ಟತೆ ಇದೆ. ಒಂದು ಕಡೆಯಲ್ಲಿ ಗಾಂಭೀರ್ಯವಿದ್ದರೆ ಇನ್ನೊಂದು ಕಡೆ ಆ ಒಂದು ರಸಧ್ವನಿ ಇರ್ತದೆ. ಇದೆಲ್ಲ ಕೇಳುಗರಿಗೆ ಬಹಳ ಚಿತ್ತಾಕರ್ಷಕವಾಗಿರುವಂತದ್ದು. ಮತ್ತೆ

0: ನೀವು ದೂರದರ್ಶನದಲ್ಲಿ ಕೂಡ ಏನ್ ಸಮಾಚಾರ ಅನ್ನುವಂತ ಒಂದು ಜನಪ್ರಿಯ ಕಾರ್ಯಕ್ರಮದ ಸೂತ್ರಧಾರರು ಹೌದು, ನಿರೂಪಕರು ಹೌದು, ಈ ಬಗ್ಗೆ ಏನ್ ಸಮಾಚಾರ ಹೇಳಿ ಸರ್?
1: ನಾನು ಮಂಗಳೂರಿನಲ್ಲಿ ಇರುವಾಗ್ಲೇ ಈ ರಸವಾರ್ತೆ ಅಂತ ಹೇಳ್ತಾ ಇದ್ದೀನಲ್ಲ, ಪ್ರದೇಶ ಸಮಾಚಾರನೂ ಕೇಳ್ತಾ ಇದ್ದೆ, ರಸವಾರ್ತೆನೂ ಕೇಳ್ತಾ ಇದ್ದೆ. ಎರಡರ ಬಗ್ಗೆನೂ ನನ್ನ ತಕರಾರು, ಎರಡು ಶೈಲಿನ ಬದಲಾಗಬೇಕು ಅಂತೇಳಿ. ಯಾಕಂದ್ರೆ ರಸವಾರ್ತೆ ಅನ್ನೋದು ಒಂದು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್ ಅಂತ ಲವಲವಿಕೆಯಿಂದ ಪ್ರಸಾರ ಮಾಡ್ಬೇಕಂತ. ನಾನು ಅಲ್ಲಿ ಹೋದ ಕೂಡಲೇ ನಾನು ಒಂದು ಪೂರ್ತಿ ಅದ್ರ ಶೈಲಿ ಬದಲಾಯಿಸಿ ತುಂಬಾ ಲವಲವಿಕೆಯಿಂದ ಅದನ್ನ ಒಂದು ಅನೆಕ್ಡೋಟಲ್ ಶೈಲಿಯಲ್ಲಿ ಹೇಳಲಿಕ್ಕೆ ಮಾಡಿದೆ. ಅದು ಮೊದಲು ಅದನ್ನು ಕೇಳಿದಾಗ ಅಲ್ಲಿನ ಸಂಪಾದಕರಿಗೆ ಬಹಳ ದೊಡ್ಡ ಶಾಕ್ ಆಯಿತು. ಅರೆ ಈ ರೀತಿ ಎಲ್ಲ ಮಾಡಿಬಿಡಿ, ನೀವು ನಮ್ಮದೇ ಒಂದು ಗಲತೆ ಗಾಂಭೀರ್ಯ ಇದೆ, ಅದೆಲ್ಲ ಹಾಳಾಗೋಗುತ್ತೆ ಅಂತ ಹೇಳಿ ಅವರಂದ್ರು. ಅದಾದ ಕೆಲವೇ ದಿನಗಳಿಗೆ ನಮ್ಮ ಕೇಳುವುದರಿಂದ ಹೇಗೆ ರೆಸ್ಪಾನ್ಸ್ ಒಂದು ಮಹಾಪೂರ ಬಂತಂದ್ರೆ ಅವರು ಕೂಡ ಒಪ್ಕೊಂಡ್ರು. ಆಯ್ದು ಬಿಡಿ, ಈಗ ನಮ್ಮ ಕೇಳಿದ್ರೆ ಎಷ್ಟು ಇಷ್ಟಪಡ್ತಾ ಇದಾರೆ ಅಂದ್ರೆ ನೀವು ನಿಮ್ಮದೇ ಸ್ಟೈಲಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಆಮೇಲೆ ರಸವಾರ್ತೆಗೆ ನಾನು ನನ್ನದೇ ಶೈಲಿಯಲ್ಲಿ ಒಂದು ಅನೆಕ್ಡೋಟಲ್ ಶೈಲಿ ಬಿಗಿನಿಂಗ್ ಅಲ್ಲಿ ಆ ಡೆಲ್ಲಿಯಿಂದ ನಮಗೆ ಟೆಲಿಗ್ರಾಮ್ ಅಲ್ಲಿ ಬರೋ ಸ್ಟೋರೀಸ್ ಒಂದ್ ನಾಲ್ಕು ಸ್ಟೋರೀಸ್ ಕಳಿಸೋರು, ಇದನ್ನ ನೀವು ಸುಮ್ಮನೆ ಚಿಕ್ಕ ಮಕ್ಕಿ ಅನುವಾದ ಮಾಡಿ ಪ್ರಸಾರ ಮಾಡೋದು ಅಂತ ಹಾಗೆ ನಡೀತಾ ಇದೆ. ನಾನು ಅವನ್ನೆಲ್ಲ ಪಕ್ಕಕ್ಕಿದ್ದೆ. ನಾನೇ ಸಂಶೋಧನೆ ಮಾಡಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಹುಡುಕಿ, ಬೇರೆ ಬೇರೆ ಮ್ಯಾಗಝೀನ್ಸ್ ಅಲ್ಲಿ ಹುಡುಕಿ, ನಾನಲ್ಲಿ ಬ್ರಿಟಿಷ್ ಲೈಬ್ರರಿ ಸಹ ಮೆಂಬರ್ ಆಗಿದ್ದೆ. ಆ ಬ್ರಿಟಿಷ್ ಲೈಬ್ರರಿ ಬ್ರಿಟಿಷ್ ಮ್ಯಾಗಝೀನ್ಸ್ ಎಲ್ಲ ತುಂಬಾ ಬರ್ತಾ ಇತ್ತು. ಆ ನೇಚರ್ ಬರೋದು, ಮತ್ತೆ ಸೈನ್ಸ್, ಮತ್ತೆ ಜನರಲ್ ಮ್ಯಾಗಝೀನ್ಸ್, ಪಂಚು, ಮತ್ತೆ ಇವೆಲ್ಲ ಬೇಕಾದಷ್ಟು ಬರ್ತಾ ಇದ್ವು. ಅದರಲ್ಲಿ ಕೆಲವು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್ ಎಲ್ಲ ಬರೋದು, ಅದನ್ನ ಹುಡುಕಿ ಆ ವಾರಕ್ಕೆ ಎಷ್ಟು ಬೇಕೋ ನಾಲ್ಕನ್ನ ಅತ್ಯುತ್ತಮವಾದದನ್ನ ತೆಗೆದುಕೊಂಡು ಅದನ್ನ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಅನೆಕ್ಡೋಟ್ ಹೇಳೋದು ಆರಂಭದಲ್ಲಿ. ಅದರಲ್ಲಿ ಕನ್ನಡ ಸಾಹಿತಿಗಳು ಬರ್ತಾ ಇದ್ರು, ಕನ್ನಡ ಸಾಂಸ್ಕೃತಿಕ ಲೋಕದ ವಿಶೇಷಗಳು, ಮೈಸೂರು ವಿಶೇಷಗಳು, ಮೈಸೂರು ಅರಮನೆ ವಿಶೇಷಗಳು, ಇವೆಲ್ಲ ಸುಮಾರು ಅನೆಕ್ಡೋಟ್ ಶುರು ಮಾಡಿ ಮತ್ತೆ ಅದಕ್ಕೆ ಲಿಂಕ್ ಮಾಡಿ ಆ ಕಥೆಯನ್ನು ಹೇಳಿ ಕೊನೆಯಲ್ಲಿ ಒಂದು ಪಂಚ್ ಲೈನ್ ಇರ್ತಾ ಇದೆ.
0: ಈಗ ದೂರದರ್ಶನದಲ್ಲಿ ಕೂಡ ತಾವು ಈ ಸಾಕ್ಷ್ಯ ಚಿತ್ರ ನಿರ್ದೇಶನ, ಸೀರಿಯಲ್ಗಳ ಚಿತ್ರಕಥೆ, ಸಂಭಾಷಣೆ, ಅಭಿನಯ ಇತ್ಯಾದಿ ವಿವಿಧ ಆಯಾಮಗಳಲ್ಲಿ ಕೆಲಸ ನಿರ್ವಹಿಸಿದ್ದೀರಿ, ಈ ಬಗ್ಗೆ ಸ್ವಲ್ಪ ಹೇಳಿ ಸರ್.
1: ಅಲ್ಲಿ ಏನ್ ಸಮಾಚಾರ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿ, ಅದು ಆಲ್ಮೋಸ್ಟ್ ಲೈಕ್ ರಸವಾರ್ತೆ ಇದ್ದಾಗೆ. ಏನ್ ಸಮಾಚಾರ ಅಂತ ಶುರು ಮಾಡಿದಾಗ ಅದರ ನಿರೂಪಣೆ ಕೂಡ ನಾನು ಈ ರಸವಾರ್ತೆಯಲ್ಲಿ ಇದ್ದಾಗಿ ತುಂಬಾ ಲೈವ್ಲಿ ಆಗಿ ಲವಲವಿಕೆಯಾಗಿ ಹಾಡು ಮಾತಿನ ಶೈಲಿಯಲ್ಲಿ ಜನರ ಜೊತೆ ಮಾತಾಡೋದಾಗಿ ಆ ನಿರೂಪಣೆ ನಾನು ಮಾಡಿದೆ. ಅದು ದೂರದರ್ಶನದಲ್ಲಿ ಯಾರು ಅಂತ ನಿರೂಪಣೆ ಕೇಳಿರಲಿಲ್ಲ ಅಲ್ಲಿ. ಅದು ಇಮಿಡಿಯೇಟ್ ಆಗಿ ಕ್ಯಾಚ್ ಆಯ್ತು ಜನರಿಗೆ, ಬಹಳ ಇಷ್ಟಪಟ್ಟದನ್ನ. ಅದು ಕೂಡ 15 ದಿನಕ್ಕೊಮ್ಮೆ ಬರ್ತಾ ಇದ್ದ ಕಾರ್ಯಕ್ರಮ. ನಮಗೆ ನೀವು ನಂಬ್ತಿರೋ 70,000 ಪತ್ರಗಳು ಬರ್ತಾ ಇದ್ವು ವೀಕ್ಷಕರಿಂದ.
0: ಈಗಿನ ತಲೆಮಾರಿನ ಆಕಾಶವಾಣಿ ಉದ್ಘೋಷಕರಿಗೆ ಮತ್ತು ಕಾರ್ಯಕ್ರಮ ನಿರೂಪಕರಿಗೆ ತಮ್ಮ ಸಲಹೆ ಅಥವಾ ಕಿವಿಮಾತು ಏನು ಅಂತ ಹೇಳುವುದು?
1: ಕಿವಿಮಾತು ಅಂದ್ರೆ ಒಂದೇ ಭಾಷೆ ವಿಷಯದಲ್ಲಿ ನನ್ನ ತೊಡಕು, ಅಂದ್ರೆ ಈಗ ಸ್ವಲ್ಪ ಎಫ್ಎಂ ಸ್ಟೇಷನ್ ಬಂದ್ಮೇಲೆ ಆಕಾಶವಾಣಿಯಲ್ಲಿ ಆ ಭಾಷೆ ವಿಷಯದಲ್ಲಿ ಸುಮಾರು ಬದಲಾವಣೆ ಆಗಿದೆ. ಒಂದು ಕಿವಿ ಭಾಷೆ, ಕಣ್ಣಿನ ಭಾಷೆ, ಇದೆರಡರ ವ್ಯತ್ಯಾಸವನ್ನು ನಾವು ಮೇಲೆ ತಿಳ್ಕೋಬೇಕು. ನಾವು ಅವ್ರು ಹೇಳ್ತಾ ಇರೋದು ನನಗೆ ಅರ್ಥ ಆಗಿಲ್ಲ ಅಂದ್ರೆ ಅದು ಹೋಯ್ತು, ಮತ್ತೆ ನೋ ಕ್ವಶನ್ ಆಫ್ ರಿಪೀಟಿಂಗ್. ಅವನಿಗೆ ಆಸಕ್ತಿ ಹೊರಟೋಗುತ್ತೆ. ನೀವು ಅವನಿಗೆ ಅರ್ಥ ಆಗುವ ಹಾಗೆ ಅವನ ಮಟ್ಟಕ್ಕೆ ಬಂದು ಮಾತಾಡ್ತಿಲ್ಲ ಅಂದ್ರೆ ಒಬ್ಬ ಪ್ರಸಾರಕ ನಿಮ್ಮಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತಾನೆ. ಅವನ್ ಏನ್ ಮಾಡ್ತಾನೆ, ಹಿ ಹ್ಯಾಸ್ ಟೂ ಚಾಯ್ಸಸ್. ಒಂದು ಅವನು ರೇಡಿಯೋ ಬಂದು ಮಾಡ್ತಾನೆ, ಇಲ್ಲ ಅಂದ್ರೆ ಚಾನಲ್ ಚೇಂಜ್ ಮಾಡ್ತಾನೆ. ಆದ್ರಿಂದ ಫಸ್ಟ್ ನೀವು ಜನರ ಭಾಷೆಯನ್ನು ಅಂದ್ರೆ ಕಿವಿಯ ಭಾಷೆಯನ್ನ ಬಳಸಿರಿ. ನಿಮಗೂ ಮತ್ತೆ ನಿಮ್ಮ ಕೇಳುಗನಿಗಿರುವ ಮಾನಸಿಕ ಅಂತರ ಹೇಗೆ ತಪ್ಪಿಸ್ಕೋದು ಅಂದ್ರೆ, ನೀವು ಅವನ ಜೊತೆ ಒಬ್ಬ ಸ್ನೇಹಿತನಂತೆ ಮಾತನಾಡಿದಾಗ ತಕ್ಷಣ ಆ ಮಾನಸಿಕ ಅಂತರ, ಆ ಫಿಸಿಕಲ್ ಅಂತರ ಎರಡು ಕಡಿಮೆ ಆಗಿದೆ. ನೀವು 10,00,000 ಜನರನ್ನು ಅಡ್ರೆಸ್ ಮಾಡ್ತಾ ಇದ್ರು ಕೂಡ ಯುವರ್ ಸ್ಪೀಚ್ ಶುಡ್ ಬಿ ಅಸ್ ದೋ ಯು ಆರ್ ಟಾಕಿಂಗ್ ಟು ಓನ್ಲಿ ಎ ಸಿಂಗಲ್ ಇಂಡಿವಿಜುವಲ್. ಆಗ ಅದು ಆ 10,00,000 ಜನರನ್ನು ಒಬ್ಬ ಆತ್ಮೀಯ ಮಾತಾಡ್ತಿದ್ದಾರೆ ಅನ್ನೋ ಹಾಗೆ ತಲುಪುತ್ತೆ.
0: ಆಕಾಶವಾಣಿ ಅಂದ್ರೆ ಮಂಗಳೂರು ಕೇಂದ್ರಕ್ಕೆ 50 ವರ್ಷ ಆಗಿದೆ ಈಗ. ಈ ಸಂದರ್ಭದಲ್ಲಿ ತಮ್ಮ ನುಡಿಗಳು
1: ಶತ ಮಾನೋತ್ಸವವನ್ನು ಕಾಣಬೇಕು, ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಕಲಾವಿದರಿದ್ದಾರೆ ಅಲ್ಲಿ, ಒಳ್ಳೆ ಭಾಷಣಕಾರರು, ಅದೇ ರೀತಿ ಬೇಕಾದಷ್ಟು ಕಲಾವಿದರು ಸಿಗ್ತಾರೆ ಅಲ್ಲಿ. ಪ್ರಸಾರಕರು ಹೆಚ್ಚಿನ ಆಸಕ್ತಿಯಿಂದ ಈಗ ಬೇಕಾದಷ್ಟು ಸವಾಲುಗಳಿವೆ. ಟಿವಿ ಮಾಧ್ಯಮ ಇದೆ, ಇಂಟರ್ನೆಟ್ ಇದೆ, ಈಗ ಸೆಲ್ಫೋನ್ ನಲ್ಲೇ ಜನ ಮುಳುಗಿ ಹೋಗಿರ್ತಾರೆ. ಸಿಬ್ಬಂದಿಯ ಕೊರತೆ ಸಹ ಇದೆ. ಆದ್ರೆ ಸ್ವಲ್ಪ ಇನೋವೇಟಿವ್ ಆಗಿ ಏನಾದ್ರೂ ಕಾರ್ಯಕ್ರಮಗಳು ಮಾಡೋದ್ ಮೂಲಕ ಖಂಡಿತವಾಗಿ ರೆಲೆವೆಂಟ್ ಆಗಿ ಉಳಿಬಹುದು. ಆಕಾಶವಾಣಿ ಮಂಗಳೂರು ಕೇಂದ್ರಕ್ಕೆ ನಾನಂತೂ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಇಯರ್ಸ್ ಅಂಡ್ ಬೆಸ್ಟ್ ಎಫರ್ಟ್ಸ್. ಅದರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಬಗ್ಗೆ ನನಗೆ ಯಾವಾಗ್ಲೂ ಬಹಳ ಪ್ರೀತಿ. ಆ ಕೇಂದ್ರ ಚೆನ್ನಾಗಿ ಬೆಳಿಬೇಕು, ಜನಪ್ರಿಯ ಉಳಿಬೇಕು ಅಂತ ಹೇಳ್ಬಿಟ್ಟು ನನ್ನ ಹಾರೈಕೆಗಳು ಸದಾ ಆಕಾಶವಾಣಿ ಮಂಗಳೂರು ಕೇಂದ್ರ ಜೊತೆ ಮತ್ತು ಅವರ ಸಿಬ್ಬಂದಿ ಜೊತೆ ಇರ್ತದೆ.
0: ಕೆಜಿ ಕೃಷ್ಣಕಾಂತರು ಈಗ ಏನ್ ಮಾಡ್ತಾ ಇದ್ದಾರೆ, ನಿವೃತ್ತಿಯ ನಂತರ ಏನೇನು ಚಟುವಟಿಕೆಯಲ್ಲಿ ತೊಡಗಿದ್ದಾರೆ, ಹೇಗೆ ಅವರ ಸಾಹಿತ್ಯ ಕೃಷಿ ಸಾಗಿದೆ, ಈ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ?
1: ನಿವೃತ್ತಿಯ ನಂತರ ಒಂದು ಹೆಚ್ಚು ಮಟ್ಟಿಗೆ ಮನೆ ಕಡೆ ಕೆಲಸಗಳು, ಅವು ಇವು ಕೆಲವು ಕೋರ್ಟಿನ ಪ್ರಕರಣಗಳು ಇದೆ, ಆಸ್ತಿ ಪಾಸ್ತಿ ಸಂಬಂಧ ಅದು ಓಡಾಡ್ತಿರ್ತದೆ. ಮತ್ತೆ ಆರೋಗ್ಯದ ಸಮಸ್ಯೆಗಾಗಿ ಸ್ವಲ್ಪ ಆಸ್ಪತ್ರೆಗಳಿಗೆ ಓಡಾಡೋದು ಇರ್ತದೆ. ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ನಾನು ಒಂದು ರಜತಾಂತರಂಗ ಅಂತ ಒಂದು ದೊಡ್ಡ ಕಾರ್ಯಕ್ರಮ, ಅದು ಸಿನಿಮಾಗಳ ಸೌಂಡ್ ಟ್ರ್ಯಾಕ್ ಹಾಕಿ ಅದರ ಜೊತೆಗೆ ಅನೇಕ ಗೌತಮ್ ಅದ್ರಕ್ಕೆ ಹಿಂದಿನ ಮಾಹಿತಿ ಯಾವ್ಯಾವ ದೃಶ್ಯಕ್ಕೆ ಅಲ್ಲಿನ ಕಲಾವಿದರಿಗೆ ಸಂಬಂಧಪಟ್ಟಾಗಿ ಕಥೆಗೆ ಸಂಬಂಧಪಟ್ಟಾಗಿ ಆ ನಿರ್ಮಾಣಕ್ಕೆ ಸಂಬಂಧಪಟ್ಟಾಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ನಡೆದಿದೆ ಅನ್ನೋದೆಲ್ಲ ಒಂದಷ್ಟು ಹೇಳಿ ಮಾಡುವಂತ ಒಂದು 10-15 ಎಪಿಸೋಡ್ ಅಲ್ಲಿ ಒಂದು ಸಿನಿಮಾವನ್ನು ಮಾಡಕ್ಕೆ

0: ನಾವು ಸುಮಾರು 8-9 ಕಾರ್ಯಕ್ರಮ ನಡೆಸಿಕೊಟ್ಟೆ, ಬಹಳ ಜನಪ್ರಿಯ ಆಗಿದೆ. ಮತ್ತೆ ಓದುವ ಅಭ್ಯಾಸ ಸ್ವಲ್ಪ ಇದೆ.
1: ತಮ್ಮ ಹಿತ ನುಡಿಗಳಿಗೆ ಮತ್ತು ನಿಮ್ಮ ಅನುಭವದ ಆ ಒಂದು ದರ್ಶನ ನೀಡಿದ್ದಕ್ಕಾಗಿ ತಮಗೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸುತ್ತೇವೆ. ನಮಸ್ಕಾರ ಸರ್.
0: ನಮಸ್ಕಾರ.
2: ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ವರ್ಷಾಚರಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ತರಂಗಾಂತರಂಗ ಪ್ರಸಾರವಾಯಿತು.
3: ತರಂಗಾಂತರಂಗ
2: ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಭಾವಾಂತರಂಗವನ್ನು ತೆರೆದಿಟ್ಟವರು ನಿವೃತ್ತ ಹಿರಿಯ ಉದ್ಘೋಷಕರು ಹಾಗೂ ಬಾನುಲಿ ಪ್ರಸಾರಕರಾದ ಕೆಟಿ ಕೃಷ್ಣಕಾಂತ್.

0: ಪರಿಕಲ್ಪನೆ ಮತ್ತು ನಿರ್ಮಾಣ ಲತೀಶ್ ಪಾಲ್ದಾನೆ, ಸಂಕಲನ ಅಕ್ಷತಾ ರಾಜ್ಪೆರ್ಲ, ಸಹಕಾರ ಪ್ರವೀಣ್ ಅಮ್ಮೆಂಬಳ. ಇಂದಿನ ತರಂಗಾಂತರಂಗ ಇಲ್ಲಿಗೆ ಮುಗಿಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಇದು ತರಂಗ.
2: ಕೇಳುಗರೆ, ಇದು ಆಕಾಶವಾಣಿಯ ಮಂಗಳೂರು ನಿಲಯ.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
4: ವರಪ್ರಾಪ್ತಿ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಗಾನ ಕಲಾ ಕೇಂದ್ರ ಬುಳುವಾರು ಪುತ್ತೂರು ಇಲ್ಲಿನ ಸದಸ್ಯರು.
5: ತುಂಬಿದ ರಾಜ್ಯಸಭೆಯಲ್ಲಿ ಅಣ್ಣನವರು ನೀಡಿದ ಆಜ್ಞೆ, ಹೋಗು ಚಿಕ್ಕಮ್ಮ ಕೈಕೈ ಮಾತೆಯನ್ನು ಕರೆದುಕೊಂಡು ಬಾ ತಮ್ಮ ಎಂಬುದಾಗಿ. ನನ್ನ ಮೇಲೆ ಇಷ್ಟು ಭರವಸೆ ಇಟ್ಟು ಅವರು ಹೇಳಿದ ಮೇಲೆ ನಾನು ಆ ಕೆಲಸವನ್ನು ಕರ್ತವ್ಯ ಎಂಬುದಾಗಿ ಶಿರಸಾವಹಿಸಿ ಮಾಡಲೇಬೇಕು. ಅದಕ್ಕಾಗಿ
3: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
6: ಪ್ರಿಯ ಕೇಳುಗರೆ,
7: ನನ್ನ ರಾಗತಾನ ಪಲ್ಲವಿ.
6: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
8: ಕೆಲ ವರ್ಷಗಳ ಹಿಂದೆ ನಾನು ಗೆಳೆಯನೊಂದಿಗೆ ಅಮರನಾಥ ಯಾತ್ರೆ ಮುಗಿಸಿ ಕಾಶ್ಮೀರದ ಶ್ರೀನಗರಕ್ಕೆ ಹಿಂದಿರುಗುವಾಗ ಬಲ್ತಾಲ್ ಮತ್ತು ಸೋನಮಾರ್ಗ್ ನಡುವೆ ಮುಸ್ಸಂಜೆ ಹೊತ್ತು ನಮ್ಮ ಅಲ್ಲಿನ ಕ್ಯಾಬ್ ಚಾಲಕ ಇದ್ದಕ್ಕಿದ್ದಂತೆ ವಾಹನವನ್ನು ರಸ್ತೆ ಬದಿ ನಿಲ್ಲಿಸಿ ಏನೋ ಹೇಳಿ ವೇಗವಾಗಿ ಎಲ್ಲೋ ಹೋದ. ನಮಗೆ ಗಾಬರಿ.
6: ಪ್ರತಿ ಸೋಮವಾರ ಮಧ್ಯಾಹ್ನ 1:30.
7: ನನ್ನ ರಾಗ ತಾನ ಪಲ್ಲವಿ
6: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
9: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ?
10: ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
9: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
10: ತಪ್ಪದೇ ಕರೆ ಮಾಡಿ ಭಾಗವಹಿಸಿ.
9: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12
11: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
12: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
11: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
12: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
11: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
12: 8700-01

0: 4242.
1: ಕೇಳುಗರೆ, ಇಂದು 9:30 ಭಾವಗಾನ ತಿಂಗಳ ಹಾಡು ಪ್ರಸಾರವಾಗಲಿದೆ. ರಚನೆ ಅನ್ನಪೂರ್ಣಿಮಾ, ಸಂಗೀತ ಮುರಳೀಧರ್ ಕೆ, ಹಾಡುವವರು ಕುಮಾರಿ ಶರದಿ ಪಾಟೀಲ್. 9:40 ಗಾಂಧಿ ಸ್ಮೃತಿ ಕೇಳುವಿರಿ. 9:50 ಭಾವಗೀತೆಗಳು, ಸುನೀತಾ ಅನಂತಸ್ವಾಮಿ ಹಾಡಿರುವ ಗೀತೆಗಳನ್ನು ಕೇಳುವಿರಿ. 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ತುಳು ಕಾರ್ಯಕ್ರಮ ಪೂ ಪನ್ನೀರ್ ಪೊಂಜೌಲೆಗಾದ ಕಾರ್ಯಕ್ರಮ. ಕಾಸರಗೋಡು ಗಡಿನಾಡು ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಲಿದ್ದೀರಿ.

ಸಮಯ 9:05 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಯರ್ ಇವರೊಂದಿಗಿನ ಸಂದರ್ಶನದ ಮುಂದಿನ ಭಾಗ ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್.

0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
2: ಜೈ ಹಿಂದ್ ಮೇಡಮ್.
1: ಸೂರ್ಯನಾರಾಯಣ ಪಿಆರ್ ಅವರೇ, ನೀವು ಈ ಗಡಿಗಳಲ್ಲಿದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರುತ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ. ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದ್ರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ ಅವು. ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರಾ. 98 ದಾಟ್ತಾ ಇದ್ದ ಹಾಗೆ ನಮ್ಗೆ ಪಾಕಿಸ್ತಾನದಿಂದ ಉತ್ತರದಲ್ಲಿ ಸಮಸ್ಯೆ ಶುರುವಾಯ್ತು. ಆವಾಗ ಆಗಿದ್ದೇ ಆಪರೇಷನ್ ವಿಜಯ್ ಅಥವಾ ನಾವು ಕಾರ್ಗಿಲ್ ವಾರ್ ಅಂತ ಕರಿತೀವಿ ಅದನ್ನ. ಆ ಹೊತ್ತಿನಲ್ಲೂ ನೀವು ಅಲ್ಲಿ ಇದ್ರಿ. ಆವಾಗ ಬೆಂಗಳೂರಿಂದ ಕಾರ್ಗಿಲ್ಗೆ ಹೋದ್ರ?
2: ಬೆಂಗಳೂರಿಂದ ನಾನು 94ರಲ್ಲಿ ನಾನು ಟ್ರಾನ್ಸ್ಫರ್ ಆಗಿ, ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಬಹುಶಃ ನಿಮ್ಗೆ ಇವಾಗ ಗೊತ್ತಿದೆ, ಅವಾಗ ಅದೊಂದು ಪ್ರೈಸ್ ಪೋಸ್ಟಿಂಗ್, ಡಿಫೆನ್ಸ್ ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗ್ಬೇಕು ಅಂದ್ರೆ ನೀವೇನೋ ಮದಿಷ್ಟ ಮಾಡಿದಾರೋ ಚಂಡೀಗಢ
1: ಸಿಟಿಗಳನ್ನ ಸಾಲಾಗಿಡ್ತಿದ್ರು ಅಂತ ಹೇಳಿ ಕೇಳಿದೀನಿ. ಮಿಗ್ಗಳನ್ನ ಇಡೋದು ಅಂದ್ರೆ ಪ್ರೆಸ್ಟೀಜಿಯಸ್.
2: ಖಂಡಿತ ಖಂಡಿತ. ಅದ್ರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ಗೆ ಒಂದು ಬೇಸ್ ರಿಪೇರ್ ಡಿಪೋ ಅಂತ ಒಂದಿದೆ, No. 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು ಅದನ್ನ. ಮೇನ್ ಅಲ್ಲಿ ಶುರುವಾಯ್ತು ಕಾರ್ಗಿಲ್. ಅವಾಗ ಬಹುಶಃ ನಾನು ನೇರವಾಗಿ ಯಾಕೆ ಅದರಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತಂದ್ರೆ, ನಾನು ಬಿಡಕ್ ದರ ಒಂದು 6 ತಿಂಗಳು ಮಾತ್ರ ಬಾಕಿ ಇತ್ತು ಆಯ್ತಲ್ಲ. ಹಾಗಾಗಿ ನಮ್ಮಗಳನ್ನ ಅವರು ತೀರಾ ಸೆನ್ಸಿಟಿವ್ ಏರಿಯಾ ಕಳಿಸಲ್ಲ, ನಾವು ಅಲ್ಲೇ ಇರ್ತೀವಿ ಬೇಸಲ್ಲೇನೆ, ಚಂಡೀಗಢದಲ್ಲೇ ಇದ್ಕೊಂಡು ಏನ್ ರೆಡಿ ಮಾಡಬೇಕು ಅದನ್ನು ರೆಡಿ ಮಾಡ್ತಾ ಇರ್ತೀವಿ. ಬೇಸ್ ನಲ್ಲಿ ಹೋಗಿ ನಾನು ಹೆಂಗೆ ನಾನು ಜಾಫ್ನಾದಲ್ಲೂ ಕಾಯ್ತಾ ಇದ್ನಲ್ಲ ಕೆಲಸ, ಆ ಕೆಲಸನ ಬೇರೆ ಯಂಗ್ಸ್ಟರ್ಸ್ ಮಾಡ್ತಾರೆ. ನಾನು ಹಾಗಾಗಿ ನಾನು ಅಲ್ಲಿ ಜಮ್ಮು ಕಾಶ್ಮೀರಕ್ಕೆಲ್ಲ ಹೋಗಲ್ಲ, ಏನು ಕೂತ್ಕೊಂಡಿರ್ಲಿಲ್ಲ ನಾನು. ವಾಟ್ ಈಸ್ ಚಂಡೀಗಢ

0: ಇದ್ಕೊಂಡು ಇಲ್ಲಿಂದ ಏನ್ ಬೇಕು
1: ರೆಡಿನೆಸ್
0: ರೆಡಿನೆಸ್
1: ಹೋಗ್ಬೇಕು.
0: ಹೌದು, ಮೇಜರ್ ಸರ್ವಿಸ್ ಡಿಪೋ ಆದ್ರಿಂದ ಅಲ್ಲಿ ಎಲ್ಲಾ ಕಾಯಿಲೆಗೂ ಔಷಧಿ ಇದೆ. ಅಲ್ಲಿ ಏನ್ ಪ್ರಾಬ್ಲಮ್ ಆದ್ರೂ ನಮಗೆ ಮಾಡೋ ಪ್ರತಿಯೊಂದು ಇದೆ. ಅದನ್ನ ನಾವು ಮಾಡ್ತಾ ಇದ್ವಿ. ಯಾವ್ದೋ ಒಂದು ಬಂತ ತಕ್ಷಣ ನಾಳೆನೇ ರೆಡಿ ಆಗ್ಬೇಕು, ನಾಳೆನೇ ರೆಡಿ ಆಗ್ಬೇಕು, ಮನೆಗೆ ಹೋಗಂಗಿಲ್ಲ, ಮಾಡ್ಬೇಕು ಮಾಡ್ಬೇಕು 24/7 ಆ ರೀತಿ ಆ ತರ ಸರ್ವಿಸ್ ಮಾಡದೆ ಹೊರತು ನಾನು ಬೇರೆ ಯಂಗ್ಸ್ಟರ್ಸ್ ಹೋಗ್ತಾ ಇದ್ರು ಅಷ್ಟೇ. ನಾವು ಅಲ್ಲಿ ಇರ್ತೀವಿ ಸರ್, ನೀವು ಇಲ್ಲಿ ಮಾಡಿ ಅಂತಂದ್ರೆ ನನಗೆ ಮೇಲ್ನವರು ಅಷ್ಟೇ, ನಮ್ಮ ತರದ ಸುಮಾರು ಜನ ಇರ್ತಾರೆ ಅಂತವ್ರು ಹೇಳ್ಕೊಂಡು ನೀವು ವಾಟ್ ಈಸ್ ರಿಕ್ವೈರ್ಡ್ ಟು ಬಿ ಡನ್ ಫ್ರಮ್ ಯುವರ್ ಪಾಯಿಂಟ್ ಇಲ್ಲೇ ಕುತ್ಕೊಂಡು ಮಾಡುವಂತ ಇದ್ರು. ಹಾಗೆ ನಾವು ಅಲ್ಲೇ ಮಾಡ್ತಾ ಇದ್ವಿ. ಹಂಗೂ ಸಂದರ್ಭಗಳು ಬಂದ್ರೆ ನಮಗಳಿಗೆ ಅಲ್ಲಿ ನಮ್ಮನ್ನ ರೆಡಿನೆಸ್ಗೆ ಅಂತ ಒಂದು 8-10 days ಮುಂದ್ಗಡೆ ಇಟ್ಟಿರ್ತಾರೆ ನಮ್ಮನ್ನ. ಅದರಲ್ಲೂ ಇದ್ದೆ ನಾನು, ನಾನೇ ವಾಲಂಟಿಯರ್ ಇಲ್ಲ ಸರ್ ಹೋಗ್ತಾ ಇದ್ದೆ ಏನ್ ಬಂತು ಅಲ್ಲೂ ಮಾಡಿದೀನಿ ಇಲ್ಲೂ ಮಾಡಿದೀನಿ ವಾಟ್ ಇಸ್ ದೇರ್ ಅದು ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ಬಿಟ್ಟು ಅಂತ ಅವನು ಕೂಡ ಒಂದು 10 days ರೆಡಿನೆಸ್ ಅಂತ ಒಂದ್ ಕಡೆ ಇಟ್ಟಿರ್ತಾರೆ.
1: ಅವಕಾಶ ಕೊಡ್ತಾರೆ
0: ಅವರೇ ಹೇಳಿ ಇವನ್ ಬಿಡ್ತಾ ಇದ್ದಾನೆ ಅನ್ಬಿಟ್ಟು ಅಂತ ಸ್ವಲ್ಪ ಲೀನಿಯನ್ಸಿ ಕೊಡ್ತಾರೆ ನಮಗೆ. ನಾವು ವಾಲಂಟಿಯರ್ ಆದ್ವಿ ನಾವು ಸುಮಾರು ಜನ, ನಾವು ಮಾಡಿದ್ದೆ ನಾವು ಬಿಡ್ತಾ ಇರೋದು ನಾವಿನ್ನು 6 ಇದೆಯಲ್ಲ ಈಗ ಯಾಕೆ ಮಾಡಬಹುದು ಅವಕಾಶ ಸಿಕ್ಕಿರೋದು ಅನ್ಬಿಟ್ಟು ಅಂತ ಹೇಳಿ ನಾವು ವಾಲಂಟಿಯರ್ ಆಗಿ ನಾವು ರೆಡಿನೆಸ್ ಅಲ್ಲಿ ನಾವಿದ್ವಿ. ಬಟ್ ನಮ್ಮನ್ನ ರೆಡಿನೆಸ್ ಅಲ್ಲೇ 10 ಇದ್ವೇ ಹೊರತು ಬೇರೆ ನಮ್ಮ ಮುಂದಕ್ಕೆ ಹೋಗೋ ಅವಕಾಶ ಬರ್ಲಿಲ್ಲ. ಆ ಪ್ರತಿಯೊಬ್ಬರ ಆರ್ಮಿ ಪಾಯಿಂಟ್ ನಿಯರೆಸ್ಟ್ ಏರ್ ಬೇಸ್ ಗಳಲ್ಲಿ ಇರ್ತೀವಿ ನಾವು. ಅಂತಾದ್ರಲ್ಲಿ ನಾವು ಪೊಸಿಷನ್ ಆಗಿರ್ತೀವಿ. ಎಷ್ಟೋ ಸಲ ನಮ್ಮ ಹೆಲಿಕಾಪ್ಟರ್ಗಳು ಕೂಡ ಗುಂಡೇಟ್ ಬಿದ್ದಿರುತ್ತೆ. ಅಂತ ಸಂದರ್ಭಗಳಲ್ಲೂ ನಮ್ಮಲ್ಲಿ ಅವು ಬರ್ತಿರುತ್ತೆ ವಾಪಸ್ಸು. ಅದ್ ಬಂದಾಗ ತಕ್ಷಣ ಅದನ್ನ ಮತ್ತೆ ರೆಡಿ ಮಾಡಿ ಕೊಡ್ತಾ ಇದ್ವಿ. ದಟ್ ವಾಸ್ ಎ ಬ್ಯಾಕಪ್ ಜಾಬ್ ಡನ್ ಬೈ ಮೀ ಅಂಡ್ ಅವರ್ ಟೀಮ್. ಅಲ್ಲೊಂದು 10 ನಾವು ಆ ಪಾಯಿಂಟ್ ಅಲ್ಲಿ ಇದ್ದಾಗ ಅದು ಮನೆಗೂ ಹೋಗಿಲ್ಲ, ಏನು ಇಲ್ಲ, ಇವ್ರುಗಳಿಗೆ ಏನು ಗೊತ್ತಿರಲ್ಲ ಎಲ್ಲಿದೀವಿ ಏನೇ ಅಂತ.
1: ನಿಮ್ಗೂ ಕೂಡ ಏನೇನಾಗ್ತಿದೆ ಅನ್ನೋದು ಗೊತ್ತಿರಲ್ಲ,
0: ಏನು ಗೊತ್ತಾಗಲ್ಲ ಮೇಡಮ್. ಎನಿ ಟೈಮ್ ಮೆಸೇಜ್ ಬರುತ್ತೆ ರೆಡಿ ಆಗು ಹೊರಡ್ತಾ ಇರೋ ಅಷ್ಟೇ. ರೆಡಿನೆಸ್ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ ಬೆಳಿಗ್ಗೆ.
1: ನಿಮ್ಮ ಸುಯೋಗ ಅಂದ್ರೆ ನಿಮ್ಮ ಸೇವೆಯನ್ನ ಏನು ನಾವು ಇಷ್ಟೊತ್ತು ಮಾತಾಡಿದ್ವಿ ನೋಡಿದಾಗ ನೀವು ವಿದೇಶಿ ಸೇವೆ ಮಾಡಿದ್ದೀರಾ, ಅದು IPKF ಮೂಲಕ ಶ್ರೀಲಂಕಾದಲ್ಲಿ, ನಂತರ ಈಶಾನ್ಯ ಭಾಗದಲ್ಲಿ 5 ಮಾಡಿದಿರ ಅಲ್ಲಿ ಗಡಿ ಭಾಗದಲ್ಲಿ, ನಂತರ ಬೆಂಗಳೂರಲ್ಲಂತೂ ತರಬೇತಿ ಕೇಂದ್ರಗಳಲ್ಲಿ ಮಾಡಿದಿರ, ಕಾರ್ಗಿಲ್ ಅಲ್ಲಿ ಹತ್ತಿರದಲ್ಲಿ ಚಂಡೀಗಢ ಬೇಸ್ ಅಲ್ಲಿ ಮಾಡಿದಿರ, ಈ ತರ ಸಾಕಷ್ಟು ಭಾಗಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಹೆಚ್ಚಿತ್ತೋ ಅಲ್ಲೆಲ್ಲ ಮಾಡುವಂತ ಅವಕಾಶ ನಿಮ್ಗೆ ಸಿಕ್ತು, ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ. ಅದು ಸೇವೆಯ ರಿಕ್ವೈರ್ಮೆಂಟ್, ಸೇವೆ ಏನ್ ನಮ್ಮಿಂದ ಬೇಡುತ್ತೆ ಅದನ್ನ ನಾವು ಮಾಡ್ತಿರ್ತೀವಿ. ಆ ರೀತಿಯಾಗಿ ಈ ಎಲ್ಲ ಭಾಗಗಳಲ್ಲೂ ನಿಮ್ಮ ಸೇವೆ ಸಂದಿದೆ, ಬಹಳ ದೊಡ್ಡ ಅವಕಾಶ ಇದೆ ಈ ತರ ನಿಮ್ಗೆ. ಎಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಹವಾಗುಣ ಇರುವಂತಹ ಬೇರೆ ಬೇರೆ ಜಿಯೋಗ್ರಫಿಕಲ್ ವ್ಯತ್ಯಾಸಗಳು ಎಷ್ಟಿದಾವೆ ನೋಡಿ, ಅಂತಲ್ಲೆಲ್ಲ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು ನಿಮಗೆ. ಇದು ಭಾರತೀಯ ಸೈನ್ಯ ಏನಿದೆ, ಅದು ವಾಯುಸೇನೆ ಆಗಿರಬಹುದು ಅಥವಾ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಒಂದು ದೊಡ್ಡ ಶಕ್ತಿ ಅಂತ ನನಗನ್ಸುತ್ತೆ. ಈ ತರ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲರನ್ನೂ ಸಿದ್ಧ ಮಾಡೋದಿದೆಯಲ್ಲ, ತರಬೇತಿ ಕೊಟ್ಟು ಅವರನ್ನ ಎಲ್ಲದಕ್ಕೂ ಹೊಂದಿಸೋದು, ಅದು ಭಾರತೀಯ ರಕ್ಷಣಾ ವ್ಯವಸ್ಥೆಯ ದೊಡ್ಡ ಶಕ್ತಿ ಅಂತ ನನಗೆ ಈ ತರ ಎಲ್ಲ ವೀರಯೋಧರ ಹತ್ರ ಮಾತಾಡೋದ್ರು ನನಗೆ ಅನ್ಸುತ್ತೆ.
0: ಈಗ ನಾನು ಬಿಟ್ಟು ಸುಮಾರು ವರ್ಷಗಳಾಗುತ್ತೆ, 26-27 ನನಗೆ ಇನ್ನು ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ಅಷ್ಟೇ ಹಚ್ಚ ಹಸಿರಾಗಿ ನನಗೆ ಜ್ಞಾಪಕ ಇದೆ. ಯಾಕೆಂದ್ರೆ ಆ ಇನ್ವಾಲ್ವ್ಮೆಂಟ್ ಲೆವೆಲ್ ಆ ಮಟ್ಟಕ್ಕೆ ನಂದು ಅಬ್ಬದ್ದೇ ಅಂತಲ್ಲ, ಇಟ್ ಇಸ್ ಎ ಕೇಸ್ ವಿತ್ ಎವ್ರಿ ಸೋಲ್ಜರ್. ಯಾರೇ ಆಗ್ಲಿ ಅಷ್ಟು ಮನಸ್ಸು ತಗೊಂಡಿರ್ತೀವಿ ನಾವು. ಒಂದು ಇನ್ಸಿಡೆಂಟ್ ಕೂಡ ಈ ಪಾಯಿಂಟ್ ಇಲ್ಲಿ ಹಿಂಗಾಗಿತ್ತು ಹಿಂಗಾಗಿತ್ತು ಹಿಂಗ ಇನ್ನೂ ಜ್ಞಾಪಕ ಇರುತ್ತೆ ನಮಗೆ.
1: ಈಗ ನೀವು 20 ಸೇವೆಯಿಂದ ನಿವೃತ್ತಿ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರಿ, ಹೇಗಿತ್ತು ಅಲ್ಲಿಂದ ಹಿಂದಿರುಗಿ ಬರುವಾಗ?
0: ನಾನು ಬಿಡಬೇಕು ಅಂತ ಬಂದಾಗ ಈ 99 ಅಲ್ಲಿ ನಾನು 20 ಜಾಯ್ನ್ ಆಗಿದ್ನಲ್ಲ, ನಾನು 79 ಅಲ್ಲಿ ಜಾಯ್ನ್ ಆಗಿದ್ದೆ, 99 ಗೆ ಬಿಡೋಣ ಸಾಕು, ನಂದು
1: 20
0: ಸಾಕು ಸೇವೆ ಆಗಿತ್ತು. ಮನೆಯವರಿಂದ ಪ್ರೆಷರ್ ಇತ್ತು, ನಮ್ಮಮ್ಮ ಮಕ್ಕಳು ಮನೆಗಳೆಲ್ಲ ಚಿಕ್ಕವರಿದ್ದಾರೆ, ಸಾಕು ಬಾ 20 ಮಾಡಿದೀಯ ನೀನು, ನಾನು ತೀರ್ಮಾನ ಮಾಡಿಕೊಂಡೆ. ಆವಾಗ ನಮಗೆ ನಿಮ್ಗೆ ಇನ್ನೊಂದು ವಿಷಯ ಅಂದರೆ ನಾನು ಬಿಡಬೇಕು 20 ನಾನು ಬಿಡ್ತೀನಿ ಅಂತ ಅಂದರೆ ನಾನು ಅವ್ರಿಗೆ 18 ಮುಂಚೆ 1.5 ಮುಂಚೆ ನಾನು ಅವರಿಗೆ ಅನ್ವಿಲಿಂಗ್ನೆಸ್ ಕೊಡಬೇಕು. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಸರ್ವ್ ಆಫ್ಟರ್ 20 ಇನಿಷಿಯಲ್ ಟರ್ಮ್ ಆಫ್ ಎಂಗೇಜ್ಮೆಂಟ್ ಮುಗೀತು ನಂದು ಅಂದ್ಬಿಟ್ಟು ಅಂತ. ಅವ್ರೇನು ಮಾಡ್ತಾರೆ ಅಂದರೆ 1 ಆದ ತಕ್ಷಣ ನಮಗಳಿಗೆ ಯಾರ್ಯಾರು ಬಿಡಬೇಕು ಅಂತಿರ್ತಾರೆ ನಮಗೆಲ್ಲ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಕೊಡ್ತಾರೆ. ನೀವು ಹೊರಗಡೆ ಹೋಗಿ ಏನು ಮಾಡೋಕ್ಕೆ ಇಷ್ಟಪಡ್ತೀಯೋ ಅಥವಾ ಏನೇನು ಬೇಕು ನಿನಗೆ ಅದರ ಟ್ರೈನಿಂಗ್ ಕೊಡಿಸ್ತೀವಿ ನಾವೇನೆ ಅಂದ್ಬಿಟ್ಟು ಅಂತ. ಅವರು ನಮಗೆ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಬೇಕಾದಷ್ಟು ಸೆಂಟರ್ಸ್ ಇದೆ ಆಲ್ ಓವರ್ ಇಂಡಿಯಾ, ಅಲ್ಲಿ ಕಳಿಸ್ಕೊಡ್ತಾರೆ ನಮ್ಮಗಳೆಲ್ಲ. ನಾನು ಆ ಥರ ಬೆಂಗಳೂರಲ್ಲೂ ಬಂದಿದ್ದೀನಿ, ಆವಾಗ ಕಂಪ್ಯೂಟರ್ ಕಲಿಕೆ ಹೊಸದಿತ್ತು. ಆವಾಗ ಕಂಪ್ಯೂಟರ್ ಕಲಿಬೇಕು ಅಂತ ಹೇಳಿ ಒಂದು ಕಂಪ್ಯೂಟರ್ ಡಿಪ್ಲೊಮಾ ಒಂದು 3-4 ತಿಂಗಳು ಬೆಂಗಳೂರಲ್ಲಿ ಮಾಡಿದ್ದೆ. ಮತ್ತೆ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಚಂಡೀಗಢದಲ್ಲಿ 4 ತಿಂಗಳು ಮಾಡಿದ್ದೆ. ನಾವು ಡ್ಯೂಟಿಗೆ ಹೋಗಬೇಕಾಗಿಲ್ಲ, ಆವಾಗ ನಾವು ಸೀದಾ ಇಲ್ಲೇ ಬಂದು ರಿಪೋರ್ಟ್ ಮಾಡ್ಕೊಂಡು ಇಲ್ಲೇ ಇದ್ಕೊಂಡು ಇಲ್ಲೇ ಹೋಗ್ಬೇಕದು. ಆ ಥರ ಎಲ್ಲ ಕೂಡ ನಮ್ಮನ್ನು ರೆಡಿ ಮಾಡ್ತಾರೆ. ಏನು

0: ಆಗ್ಬೇಕು ಹೊರಗಡೆ ಏನ್ ಮಾಡಕ್ ಇಷ್ಟಪಡ್ತೀಯ, ಇದೇ ಕೆಲಸ ಮಾಡಕ್ ಇಷ್ಟಪಡ್ತೀಯ ಅನ್ಬಿಟ್ಟದ. ಏರ್ ಫೋರ್ಸ್ ಇಂದ ಟೆಕ್ನಿಷಿಯನ್ಸ್ ಯಾರು ಹೊರಗಡೆ ಬಂದ್ರುವೆ ಎಚ್ ಎ ಎಲ್ ನಲ್ಲಿ ಕೆಲಸ ಇರುತ್ತೆ ಮೇಡಮ್, ಯಾವತ್ತೂ ಅವ್ರನ್ನ ಕೆಲಸ ಕೊಡಲ್ಲ ಅಂತ ಹೇಳಿಲ್ಲ. ನಾವೇನೆ ಬ್ಯಾಂಕ್ ಸೇರ್ಕೊಂಡೆ, ಹೋಗಿ ಸ್ಟೇಟ್ ಬ್ಯಾಂಕ್ ಅಪ್ಲೈ ಮಾಡ್ತೆ ನಾನು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಅವನ ಕ್ಲರ್ಕ್ ಆಗಿ ಕೆಲಸ ಸಿಕ್ತು ನನಗೆ. ಆಮೇಲೆ ನಾನು ಆಫೀಸರ್ ಆಗಿ ಮ್ಯಾನೇಜರ್ ಆಗಿ ರಿಟೈರ್ ಆದೆ. ಹೌದು, ಅದು ಮತ್ತೆ ನನಗೆ ಅಲ್ಲೂ ಕೂಡ ಅಷ್ಟೇನೆ, ಈ ಸರ್ವಿಸ್ಗಳನ್ನೆಲ್ಲ ನೋಡ್ಕೊಂಡು ನಮ್ಗೆ ಅಲ್ಲಿ ಬಹಳಷ್ಟು ಪ್ರಿಯಾರಿಟೀಸ್ ಇರುತ್ತೆ. ನಮ್ಮನ್ನು ತುಂಬಾ ದೂರ ದೂರ ಪೋಸ್ಟ್ ಮಾಡಲ್ಲ ಅವರು, ಆ ಸಿಟೀಸ್ ಇವ್ನು ಮುಂಚೆನೆ ಇವರು ಅಲ್ಲೆಲ್ಲ ಬಂದು ಮಾಡ್ಬಂದಿದ್ದಾರೆ ಅಂತ. ಪ್ರಮೋಷನ್ಸ್ ಎಲ್ಲ ನಮಗೆ ಅಡ್ವಾಂಟೇಜಸ್ ಇರುತ್ತೆ, ಸೀನಿಯಾರಿಟಿ ಸಿಗುತ್ತೆ, ಯಾರಿಗೋ 4 ವರ್ಷಕ್ಕೆ ಸಿಗೋದು ನಮ್ಗೆ 2 ವರ್ಷಕ್ಕೆ ಸಿಗುತ್ತೆ. ಈ ತರ ನಮ್ಮ ಸಂಬಳ ಕೂಡ ವಾಟ್ ವಾಸ್ ಯುವರ್ ಲಾಸ್ಟ್ ಡ್ರಾನ್
1: ಅಲ್ಲಿಂದ ಮುಂದಕ್ಕೆ
0: ಅದನ್ನ ಮುಂದಕ್ಕೆ ಹೋಗುತ್ತೆ. ಇವ್ರ ಫಿಕ್ಸೇಷನ್ ನಮ್ಗೆ ಅಷ್ಟೊಂದೆಲ್ಲ ಇರುತ್ತೆ, ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಆಮೇಲೆ ದೇ ಲೈಕ್ ಯಾರ ಪಿ ಎಸ್ ಸಿನವರು
1: ಶಿಸ್ತಿಂದ
0: ಇರ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಜವಾಬ್ದಾರಿನ, ನಮಗೆ ಬ್ಯಾಂಕ್ ಅಲ್ಲಿ ಸರ್ವಿಸ್ 4 ವರ್ಷನೇ ಆಗಿರ್ಬೋದು, ಯಾರು 15 ವರ್ಷ ಆದವನಿಗೆ ಏನ್ ಜವಾಬ್ದಾರಿ ಕೊಡ್ತಾರೆ, ಅದು ನಮಗೆ ಕೊಡ್ತಾರೆ ಅವರು, ನಮ್ಮ ಮೇಲೆ ನಂಬಿಕೆ ಇಟ್ಟು ಮೇಲಿನವರುಗಳು. ಹಾಗೆ ಅಲ್ಲೂ ಕೂಡ ನಾವು ಸಂತೋಷದಿಂದ ಸರ್ವಿಸ್ ಮಾಡಿ ಆಗ್ಲೇ 5 ವರ್ಷ ಆಯ್ತು ನಾನು ರಿಟೈರ್ ಆಗಿ ಬ್ಯಾಂಕಿಂದ.
1: ಸೂರ್ಯನಾರಾಯಣ ಪಿ ಆರ್ ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ. ರೇಖಾ ಅವರೇ, ಸೂರ್ಯನಾರಾಯಣ ಅವರು ನಿಮ್ಮ ಪತಿ, ಒಬ್ಬ ಸೈನಿಕನ ಜೊತೆಗೆ ಜೀವನ ಹೇಗಿರುತ್ತೆ? ಒಬ್ಬ ಸೋಲ್ಜರ್ನ ಹೆಂಡತಿ ಆಗಿರೋದು ನನ್ನ ತುಂಬ ಸಂತೋಷ ಆಗುತ್ತೆ ಆ ವಿಷಯದಲ್ಲಿ. ಮತ್ತು ಇವರು ಹೋಗಿ ಬರುವಾಗ ಅದೆಲ್ಲ ಅನುಭವಗಳೆಲ್ಲ ನನಗೆ ಹೇಳ್ತಾ ಇದ್ರು. ನನಗೆ ಇವರು ಬೆಳಗ್ಗೆ 7 ಗಂಟೆಗೆ ಹೋಗಿ ಮಧ್ಯಾಹ್ನ 3 ಗಂಟೆಯಲ್ಲ ಶ್ರೀಲಂಕಾಕ್ಕೆ ಹೋಗಿದ್ದೆ, ನಂಗೆ ಒಂಥರ ಅದೆಲ್ಲ ನಾವು ನೋಡಿಲ್ವಲ್ಲ ಮೇಡಮ್, ಆ ಥರ ನಂಬಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಎದುರು ಮನೆಯವರೆಲ್ಲ ಹೇಳ್ತಾ ಇದ್ರು, ಬಿತ್ತು ಆರಾಯ್ದಗೋ ಇಸ್ ತರಫ್ ಆರಾಯ್ನ ಹೆಲಿಕಾಪ್ಟರ್ ಅಪ್ಪ ಹಸ್ಬೆಂಡ್ ಆರಾಯ್ ಅಂತ ಅನ್ನೋರು. ನಾನು ಅದನ್ನೆಲ್ಲ ಅನ್ಕೊಂಡು ಈ ದಿಕ್ಕಿಂದ ಬಂತಲ್ವ ಇವ್ರು ಬಂದ್ರು, ಆಮೇಲೆ ಬಂದಾಗ ನೀವು ಶ್ರೀಲಂಕಾ ಹೋಗಿದ್ರಿ ಅಲ್ವಾ ಅಂತ ಕೇಳ್ತಾ ಇದ್ರು. ನನಗೆ ಗೊತ್ತಾಗ್ತಾ ಇತ್ತು ಬೇರೆಯವ್ರು ಹೇಳುವರಲ್ವಾ, ಅದೆಲ್ಲ ಒಂದು ತುಂಬಾ ಖುಷಿ ಕೊಡೋ ಅನುಭವ ನನಗೆ. ಮತ್ತೆ ಚಂಡೀಗರಲ್ಲೂ ಅಷ್ಟೇ, ಇವರು ಕಾರ್ಗಿಲ್ಗೆಲ್ಲ ಹೋದಾಗ ಇವರೆಲ್ಲ ಒಂದ್ ಕಡೆ ಇರೋರು, ನಮ್ಗೆ ಮನೆಗೇನು ಕಳಿಸ್ತಾ ಇರ್ಲಿಲ್ಲ ಅವರು, ನಮಗೆ ಬಂದು ಬೆಳಗ್ಗೆ ಮೈಕಲ್ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಹೋಗೋರು. ಡರ್ನಿಕ ಕೊಯ್ ಬಾತ್ ನೈ ಸಬಿ ಠೀಕೆ ಆಪ್ ಆರಾಮ್ ಸೇ ರಜಾವ್ ಅಂತ ಎಲ್ಲ ಅನೌನ್ಸ್ ಮಾಡಿಬಿಟ್ಟು ಎಲ್ಲ ಸೆಕ್ಟರ್ ಹತ್ರನು ಬಂದು ಮೈಕಲ್ಲಿ ನಮಗೆ ಅನೌನ್ಸ್ ಮಾಡಿ, ನಮಗೆ ಒಂಥರ ಭಯ ಅನ್ಸೋದು, ಕಾರ್ಗಿಲ್ಗೆ ಹೋಗಿದ್ದಾರಲ್ವಾ ಅಲ್ಲಿ ಏನಾಗುತ್ತೋ ಏನೋ ಅಂತ. ಬಟ್ ಭಯದ ಜೊತೆಗೆ ಒಂಥರ ಖುಷಿನೂ ಇರೋದು ನಮಗೆ, ಸೋಲ್ಜರ್ ಅನ್ನೋ ಪದಕ್ಕೆ ಒಂದು ದೊಡ್ಡ ಇದಿರೋದ್ರಿಂದ ಆ ಖುಷಿನೂ ನಮಗೆ ಇರೋದು.
2: ನಾನು ಅಕ್ಷಯ್. ಮೊದಲನೇದಾಗಿ ನಮ್ಮ ತಂದೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ದೇಶ ಸೇವೆ ಮಾಡಿದ್ದನ್ನು ನೋಡಿ ನಮಗೆ ಸದಾ ಹೆಮ್ಮೆ. ಇಂತಹ ಅದ್ಭುತ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ದೇಶ ಸೇವೆ ಮಾಡಿದ ಸೈನಿಕನ ಮಗನಾಗಿ ಹುಟ್ಟಿದ್ದೇ ನಮ್ಮ ಸೌಭಾಗ್ಯ. ಅವರು ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಪ್ರತಿಷ್ಠಿತ ಯೂನಿಫಾರ್ಮ್ ಧರಿಸಿ ಚಂಡೀಗಢದಲ್ಲಿ ಡ್ಯೂಟಿಗೆ ಹೊರಡುತ್ತಿದ್ದ ಆ ದೃಶ್ಯ ಇಂದಿಗೂ ನಮ್ಮ ಕಣ್ಣ ಕಟ್ಟಿದಂತಿದೆ. ವಯಸ್ಸು ಸಣ್ಣವನಾಗಿದ್ದರೂ ಇಂದಿಗೂ ಆ ದೃಶ್ಯ ನನಗೆ ನೆನಪಿದೆ. ಅದರಲ್ಲೂ ಅವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದರು ಎಂದು ನೆನೆದರೆ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಅವರ ಶಿಸ್ತು, ದೇಶಭಕ್ತಿ ಮತ್ತು ಸೈನಿಕ ಜೀವನದ ನೆನಪುಗಳನ್ನು ನಿಮ್ಮ ಕಾರ್ಯಕ್ರಮದ ಮೂಲಕ ಇಡೀ ನಾಡಿನ ಜನರಿಗೆ ತಲುಪಿಸಿದ್ದೀರಿ. ನಿಮ್ಮ ರೇಡಿಯೋ ವಾಹಿನಿಗೆ ನಮ್ಮ ಕುಟುಂಬದಿಂದ ಧನ್ಯವಾದಗಳು. ಜೈ ಹಿಂದ್.
3: ನನ್ನ ಅಪ್ಪ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸರ್ವ್ ಮಾಡಿದ್ದು, ಅದ್ರ ಬಗ್ಗೆ ಹೇಳಕ್ಕೇನೆ ನನಗೆ ತುಂಬ ಹೆಮ್ಮೆ ಇದೆ. ಚಿಕ್ಕ ವಯಸ್ಸಿಂದಲೂ ನಾನು ಅವ್ರ ಡಿಸಿಪ್ಲಿನ್ ಮತ್ತು ಧೈರ್ಯನ ನೋಡಿನೇ ಬೆಳೆದಿದ್ದು. ಅವಾಗ ನಾನು ನನ್ನ ತಮ್ಮ ತುಂಬ ಚಿಕ್ಕವರಾಗಿದ್ವಿ, ಸೊ ವಿ ಹ್ಯಾವ್ ಹರ್ಡ್ ಅ ಲಾಟ್ ಆಫ್ ಸ್ಟೋರೀಸ್ ಅಬೌಟ್ ಹಿಸ್ ಸರ್ವಿಸ್. ನಮ್ಮ ತಂದೆಯವರು ಹೆಲಿಕಾಪ್ಟರ್ ಟೀಮಲ್ಲಿ ಇದ್ದಾಗ ಹಿ ಯೂಸ್ ಟು ಡಿಸ್ಪ್ಯಾಚ್ ಫುಡ್ ಫಾರ್ ಪೀಪಲ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಪೀಸ್ ಕೀಪಿಂಗ್ ಆರ್ ಫ್ಲಡ್ ರಿಲೀವ್ ಇವನ್ ವಾರ್ ಟೈಮ್ಸ್. ದ ಫ್ಯಾಕ್ಟ್ ದಟ್ ಹಿ ಹ್ಯಾಸ್ ಸೇವ್ಡ್ ಸೋ ಮೆನಿ ಲೈಫ್, ಅದು ತುಂಬ ದೊಡ್ಡ ಹೆಮ್ಮೆಯ ವಿಷಯ ನಮಗೆ. ನಮ್ಮ ತಂದೆಯವ್ರಿಗೆ ಚಿಕ್ಕ ವಯಸ್ಸಿಂದ ಸೈಂಟಿಸ್ಟ್ ಆಗಬೇಕಂತ ತುಂಬ ಇಷ್ಟ ಇತ್ತು. ಸೊ ವೈಲ್ ಸರ್ವಿಂಗ್ ಇನ್ ಏರ್ಫೋರ್ಸ್ ಫಾರ್ ಹಿಸ್ ಹಾರ್ಡ್ ವರ್ಕ್ ಹಿ ವಾಸ್ ಅವಾರ್ಡೆಡ್ ಇಂಜಿನಿಯರಿಂಗ್ ಡಿಗ್ರಿ. ಸೊ ಯೆಸ್, ಹೀ ಈಸ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ನೌ. ನಮ್ಮ ತಂದೆಯವರು ಮಾಡಿರೋ ದೇಶ ಸೇವೆ ನನಗೆ ಯಾವಾಗಲೂ ಇನ್ಸ್ಪಿರೇಷನ್ ಆಗಿರುತ್ತೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಡಾಟರ್ ಆ್ಯಂಡ್ ಯೆಸ್ ಅಪ್ಪ, ವಿ ಆರ್ ಪ್ರೌಡ್ ಆಫ್ ಯು.
1: ಸೂರ್ಯನಾರಾಯಣ ಪಿ ಆರ್ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದರು. ನಿಮ್ಮ ಮನೆಯವರು, ಮಗ, ಮಗಳು ಎಲ್ಲರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನು ಮುಂದುವರಿಸ್ತಾ,
4: ನಿಮಗೆ ಈ ಸೇವೆಯನ್ನು ಗುರುತಿಸಿ ಮೆಡಲ್ಗಳನ್ನು ಕೊಡ್ತಾರೆ.
0: ಹೌದು, ಮೆಡಲ್ಗಳು ಅಂತಂದರೆ ನಾವು ಎಲ್ಲೆಲ್ಲಿ ಸೇವೆ ಮಾಡಿದ್ನಲ್ಲ ಆ ಥರ. ನಾನು ನಾಗಾಲ್ಯಾಂಡಲ್ಲಿದ್ದೆ, ಅದಕ್ಕೆ ನಾಗಾ ಹಿಲ್ಸ್ ಸರ್ವಿಸ್ ಅಂತ ಬರುತ್ತೆ. ಅಸ್ಸಾಂ ಬೆಂಗಾಲ್ ಸೈಡಲ್ಲಿ ಇದ್ರೆ ಅಸ್ಸಾಂ ಬೆಂಗಾಲ್ ಸರ್ವಿಸ್ ಮೆಡಲ್ ಅಂತ ಬರುತ್ತೆ. ಮತ್ತೆ
4: ಕಠಿಣ ಪ್ರದೇಶಗಳು,
0: ಹೌದು ಕಠಿಣ ಪ್ರದೇಶಗಳು. ಮತ್ತೆ ಫಾರಿನ್ ಸರ್ವಿಸ್ ಏನ್ ಜಾಫ್ನಾದಲ್ಲಿ ಇದೆ ಅದೊಂದು ಮೆಡಲ್ ಬರುತ್ತೆ. ಮತ್ತೆ 9 ಇಯರ್ಸ್ ಲಾಂಗ್ ಸರ್ವಿಸ್ ಮೆರಿಟೋರಿಯಸ್ ಸರ್ವಿಸ್ ಅಂತ ಹೇಳಿ, ಮತ್ತೆ 15 ಇಯರ್ಸ್ ಮೆರಿಟೋರಿಯಸ್.

0: ಮೆಡಲ್ಗಳು ಬರುತ್ತೆ. ನಾವು ಸ್ವಲ್ಪ ಜಾಸ್ತಿ ಜೋಪಾನ ಮಾಡಿ
1: ಹೀಗೆ ಒಂದು 20 ವರ್ಷದ ತುಂಬು ಜೀವನದ ಸರ್ವಿಸ್ ನಿಮ್ದು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ. ತುಂಬಾ ಸಂತೋಷ ಆಗುತ್ತೆ, ನಿಮ್ಗೆ ಸಾಕಷ್ಟು ಅವಕಾಶಗಳು ಒದಗಿ ಬಂತು, ಅವೆಲ್ಲವನ್ನು ನೀವು ಚೆನ್ನಾಗಿ ನಿಭಾಯಿಸಿದ್ರಿ. ಭಾರತೀಯ ರಕ್ಷಣಾ ವ್ಯವಸ್ಥೆಯ ಸೊಬಗಿರೋದೇ ಹೀಗೆ ನಿಮ್ಮ ಹಾಗೆ ನಿಸ್ವಾರ್ಥತೆಯಿಂದ ದುಡಿಯುವಂತ ಏನು ಸೈನಿಕರು ಇರ್ತಾರಲ್ಲ, ಅವರಿಂದ ಸೈನಿಕರು ಅಂತ ಅಂದ್ರೆ ನಾನು ಹೇಳೋದು ಬಹಳ ಜನರಲ್ ಆಗಿ, ಸೇನೆಯನ್ನ ಸೇರೋರು ಎಲ್ಲರೂ ಸೈನಿಕರು. ಹಾಗಾಗಿ ಅಂತ ಒಂದು ದೊಡ್ಡ ವ್ಯವಸ್ಥೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ವಾಯುಸೇನೆ ಅನ್ನೋದು ಎಲ್ಲರ ಕನಸು, ಆಕಾಶದಲ್ಲಿ ಹಾರಾಡೋದು ಎಲ್ಲರ ಕನಸು. ಹಾಗೆ ನೀವೇನು ಕನಸು ಕಂಡಿದ್ರಿ ಅದನ್ನ ಸಾಕಾರಗೊಳಿಸ್ಕೊಂಡ್ರಿ. ನೀವೇ ಹೇಳದ ಹಾಗೆ ಕಣ್ಣಿಂದ ನೋಡಿದ ಒಂದು ಹೆಲಿಕಾಪ್ಟರ್ ಅಲ್ಲಿ ಕೂತ್ಕೊಳ್ಳುವಂತಹ ಅವಕಾಶವನ್ನ ನಿಮ್ಗೆ ವಾಯುಸೇನೆ ಕಲ್ಪಿಸ್ತು, ಮತ್ತೆ ಅದನ್ನ ಸುವ್ಯವಸ್ಥೆಯಲ್ಲಿ ಇಡುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನಿಮ್ಮ ಹೆಗಲ ಮೇಲೆ ಹೊರಿಸ್ತು. ನಿಮ್ಮ ಈ ಎಲ್ಲ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ಜೈ ಹಿಂದ್ ಸರ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸರ್ಕಲ್ ಇನ್ಸ್ಪೆಕ್ಟರ್ ಚಲನಚಿತ್ರದ ಗೀತೆಯನ್ನ ಕೇಳಿದ್ರಿ. ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ವರಪ್ರಾಪ್ತಿ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಗಾನ ಕಲಾ ಕೇಂದ್ರ ಬೊಳುವಾರು ಪುತ್ತೂರು ಇಲ್ಲಿನ ಸದಸ್ಯರು.
3: ತುಂಬಿದ ರಾಜ್ಯಸಭೆಯಲ್ಲಿ ಅಣ್ಣನವರು ನೀಡಿದ ಆಜ್ಞೆ, ಹೋಗು ಚಿಕ್ಕಮ್ಮ ಕೈಕೈ ಮಾತೆಯನ್ನು ಕರೆದುಕೊಂಡು ಬಾ ತಮ್ಮ ಎಂಬುದಾಗಿ. ನನ್ನ ಮೇಲೆ ಇಷ್ಟು ಭರವಸೆ ಇಟ್ಟು ಅವರು ಹೇಳಿದ ಮೇಲೆ ನಾನು ಆ ಕೆಲಸವನ್ನು ಕರ್ತವ್ಯ ಎಂಬುದಾಗಿ ಶಿರಸಾವಹಿಸಿ ಮಾಡಲೇಬೇಕು. ಅದಕ್ಕಾಗಿ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
4: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ
4: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ಕೆಲ ವರ್ಷಗಳ ಹಿಂದೆ ನಾನು ಗೆಳೆಯನೊಂದಿಗೆ ಅಮರನಾಥ ಯಾತ್ರೆ ಮುಗಿಸಿ ಕಾಶ್ಮೀರದ ಶ್ರೀನಗರಕ್ಕೆ ಹಿಂದಿರುಗುವಾಗ ಬಲ್ತಾಲ್ ಮತ್ತು ಸೋನಮಾರ್ಗ್ ನಡುವೆ

0: ಮುಸ್ಸಂಜೆ ಹೊತ್ತು ನಮ್ಮ ಅಲ್ಲಿನ ಕ್ಯಾಬ್ ಚಾಲಕ ಇದ್ದಕ್ಕಿದ್ದಂತೆ ವಾಹನವನ್ನು ರಸ್ತೆ ಬದಿ ನಿಲ್ಲಿಸಿ ಏನೋ ಹೇಳಿ ವೇಗವಾಗಿ ಎಲ್ಲೋ ಹೋದ. ನಮಗೆ ಗಾಬರಿ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ನನ್ನ ರಾಗ ತಾನ ಪಲ್ಲವಿ
1: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
4: 8700014242.
5: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಈ ಕಾರ್ಯಕ್ರಮದಲ್ಲಿ ಜುಲೈ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಶ್ರೀಮತಿ ಆನಾ ಪೂರ್ಣಿಮಾ ಅವರ ಕವನವನ್ನು ಶ್ರೀ ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಕುಮಾರಿ ಶರದಿ ಪಾಟೀಲ್. ಮೊದಲು ಕವಿವಾಣಿ, ಅನಂತರ ಹಾಡು.
6: ಪ್ರಕೃತಿ ನಮಗೆ ಬೇಕಾದಷ್ಟನ್ನು ನೀಡಿದೆ, ಆದರೆ ನಾವು ಅದನ್ನು ಹದವರಿತು ಬಳಸದಿರುವ ಕಾರಣ ಪ್ರಕೃತಿ ವಿನಾಶದತ್ತ ಸಾಗ್ತಾ ಇದೆ. ಜೀವದ್ರವ್ಯದ ಮೂಲವಾದ ಮಳೆ ಇಂದು ನಮ್ಮಿಂದ ದೂರವಾಗುತ್ತಿರುವುದು ಇದೇ ಕಾರಣಕ್ಕೆ. ಗೊತ್ತಿದ್ದು ತಪ್ಪು ಮಾಡುತ್ತೇವೆ, ಮತ್ತೆ ಮಳೆಗಾಗಿ ಪ್ರಾರ್ಥಿಸುತ್ತೇವೆ. ಕವಿಯ ಬೇಡಿಕೆಯೂ ಇದೇ, ನಾಡಿನ ಬದುಕನ್ನು ಸಮೃದ್ಧಗೊಳಿಸಲು ಯಾವ ನೆಪವನ್ನೂ ಹೇಳದೆ ಬರಬೇಕೆಂದು ಹೇಳುವ ಈ ಬೇಡಿಕೆಯಲ್ಲಿ ಪ್ರೀತಿಪೂರ್ವಕ ಆಗ್ರಹವೂ ಇದೆ. ಕವಿತೆಯ ಶೀರ್ಷಿಕೆ ಬಾ ಮಳೆಯೇ. ವರುಷಕಾಲದ ಪ್ರಥಮವೇ ಮುಂಗಾರು ಮಳೆಯೇ ಬಾ. ಹೀಗೆ ವರುಷಕಾಲದ ಪ್ರಥಮವೇ ಮುಂಗಾರು ಮಳೆಯೇ ಬಾ. ಹೀಗೆ ಹೇ ವರುಷವೇ ಹರುಷವೇ ಸುರಿ ಸುರಿ ಹನಿಗಳ ಮಾಲೆ, ಹೊಸ ಸುದ್ದಿಗೆ ಇಳೆ ಕಾದಿದೆ, ಹೊಸ ಸುದ್ದಿಗೆ ಇಳೆ ಕಾದಿದೆ, ಮೈವೆತ್ತಿದೆ ಕಾವ್ಯಶಾಲೆ. ಬಾಮಳೆಯೇ ಜಲನಿಧಿಯೇ, ಬಾಮಳೆಯೇ ಜಲನಿಧಿಯೇ ಬಾ. ಬಾ ನೀಗು ದಳ್ಳುರಿ, ಸೋನೆಯೋ ಮುಸಲಧಾರೆಯೋ, ಸೋನೆಯೋ ಮುಸಲಧಾರೆಯೋ ಮೇಳೈಸಿ ಬಾ, ಬಾ ಸುರಿ. ಓ ಮಳೆಯೇ ಜೀವದೊಲವೇ, ಓ ಮಳೆಯೇ ಜೀವದೊಲವೇ ಬಾ ನಮ್ಮಯ್ಯ ಬೀಡಿಗೆ, ಬಾ ನಮ್ಮಯ್ಯ ಬೀಡಿಗೆ, ಜೊತೆಯಲ್ಲಿರು ಕೆಲಕಾಲ ಪ್ರಿಯ ಬಂಧುವಿನ ಹಾಗೆ, ಜೊತೆಯಲ್ಲಿರು ಕೆಲಕಾಲ ಪ್ರಿಯ ಬಂಧುವಿನ ಹಾಗೆ. ಬಾ ಮಳೆಯೇ ಸುರಿ ಹೀಗೆ ಬಾ, ಬಾ ಮಳೆಯೇ ಸುರಿ ಹೀಗೆ, ಸಿರಿಗೊಳ್ಳಲಿ ನಾಡ ಬದುಕು, ನೆಪ ಹೇಳದೆ ನೀ ಬಂದರೆ, ನೆಪ ಹೇಳದೆ ನೀ ಬಂದರೆ ಉಡಿಗೂಸಿಗೆ ಇನ್ನೇನು ಬೇಕು, ಉಡಿಗೂಸಿಗೆ ಇನ್ನೇನು ಬೇಕು.

0: ಇದುವರೆಗೆ ಜುಲೈ ತಿಂಗಳ ಹಾಡನ್ನು ಕೇಳಿದಿರಿ. ಶ್ರೀಮತಿ ಆನಾ ಪೂರ್ಣಿಮಾ ಅವರ ಕವನವನ್ನು ಶ್ರೀ ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಕುಮಾರಿ ಶರಧಿ ಪಾಟೀಲ್. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಸರ್ವಶ್ರೀ ಧೀರಜ್ ಡಿ ಕೀಬೋರ್ಡ್, ರಾಜಗೋಪಾಲ್ ಕೆ ಗಿಟಾರ್, ಪ್ರವೀಣ್ ಪಿ ನಾಯಕ್ ತಬಲಾ, ರಾಜೇಶ್ ಎಂ ರಿಧಮ್ ಪ್ಯಾಡ್. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ಕುಂಜೂರು ಶ್ರೀ ಎಚ್ ರವಿಕುಮಾರ್. ಭಾವಗಾನ ತಿಂಗಳ ಹಾಡು ನಿಮಗಾಗಿ ಪ್ರತಿ ಶುಕ್ರವಾರ ಬೆಳಿಗ್ಗೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಆಕಾಶವಾಣಿ ಮಂಗಳೂರು ಕೇಳುಗರೆ ಗಮನಿಸಿ, ಇಂದು ಮುಂಜಾನೆ 11 ಗಂಟೆಗೆ ವನಿತಾ ವಾಣಿಯಲ್ಲಿ ತುಳುನಾಡಿನಲ್ಲಿ ಆಟಿ ಆಚರಣೆಯ ಮಹತ್ವ, ಈ ಕುರಿತು ಡಾಕ್ಟರ್ ದುರ್ಗಾ ಮೆನನ್ ಅವರಿಂದ ಭಾಷಣ ಇರಲಿದೆ. 12:05 ವನಿತಾ ವಿಹಾರದಲ್ಲಿ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ. ಈ ಬಾರಿ ಪಿಎಂ ಸಾಯಿಲ್ ಹೆಲ್ತ್ ಕಾರ್ಡ್, ಈ ಕುರಿತು ಕಾರ್ಯಕ್ರಮ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಸ್ವರ

ಮಾಧುರ್ಯದಲ್ಲಿ ಬಿಆರ್ ಛಾಯಾ ಹಾಡಿರುವ ಕೀರ್ತನೆಗಳು. 1:30 ಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ.

0: ಕೇಳುಗರೆ, ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಆಯ್ದ ಭಾಗ.

0: ಕೇಳುಗರೆ, ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಆಯ್ದ ಭಾಗ.

ಸತ್ಯಾಗ್ರಹವನ್ನು ವಿರೋಧಿಸುವವರ ಮೇಲೆ ಯಾತನೆಯನ್ನು ಹೇರುವುದರಿಂದಲ್ಲ, ಯಾತನೆಯನ್ನು ನೀವೇ ವಹಿಸುವುದರಿಂದ. ಈ ರೀತಿ ನಾವು ತಾಳಿಕೊಳ್ಳುವ ಸಂಕಷ್ಟಗಳ ತೀವ್ರತೆಯಿಂದಲೇ ಈ ಆಕ್ಷೇಪಣೀಯವಾದ ಮಸೂದೆಗಳನ್ನು ಹಿಂದೆಗೆದುಕೊಳ್ಳುವುದಿಲ್ಲ ಎಂಬ ಸರ್ಕಾರದ ಸಂಕಲ್ಪದ ಮೇಲೆ ಪರಿಣಾಮ ಬೀರಿ ಅದನ್ನು ಬದಲಾಯಿಸಬಹುದೆಂದು ನಮ್ಮ ಭರವಸೆ. ಸರ್ಕಾರವು ಈ ಹಿಡಿಯಷ್ಟು ಮಂದಿ ಸತ್ಯಾಗ್ರಹಿಗಳ ತಂಟೆಗೆ ಬರದೇ ಬಿಟ್ಟು ಬಿಡುತ್ತದೆ, ತಾನಾಗಿಯೇ ಅವರನ್ನು ಹುತಾತ್ಮ ಪದವಿಗೇರಿಸುವುದಿಲ್ಲ ಎಂದೂ ಕೆಲವರು ಸೂಚಿಸಿದ್ದಾರೆ. ನಿಜ. ಆದರೆ ನನ್ನ ನಮ್ರ ಅಭಿಪ್ರಾಯದಲ್ಲಿ ಇಂಥ ತರ್ಕದಲ್ಲಿ ದೋಷವಿದೆ. ಏಕೆಂದರೆ ಇದು ಮುಂದಾಗಬಹುದೆಂಬ ಸಂಗತಿಯ ನಿರಾಧಾರ ಊಹೆ. ಸತ್ಯಾಗ್ರಹಿಗಳನ್ನು ತಮ್ಮಷ್ಟಕ್ಕೆ ಬಿಟ್ಟು ಬಿಡುವುದಾದರೆ ಅವರು ಸಂಪೂರ್ಣ ವಿಜಯವನ್ನು ಸಾಧಿಸಿದಂತೆಯೇ. ಏಕೆಂದರೆ ಅವರು ರೌಲಟ್ ಮಸೂದೆಗಳನ್ನು ಈ ದೇಶದ ಇತರ ಉಲ್ಲಂಘಿಸಿದಂತೆಯೇ ಆಯಿತು. ಅಲ್ಲದೆ ಒಂದು ಸರ್ಕಾರಕ್ಕೆ ವಿರುದ್ಧ ನಡೆಸುವ ಸವಿನಯ ಆಜ್ಞೋಲ್ಲಂಘನೆ ಸಂಪೂರ್ಣವಾಗಿ ನಿರಪಾಯಕಾರಿ ಎಂದು ಆ ಸರ್ಕಾರ ಭಾವಿಸಿದೆ ಎಂದೂ ತೋರಿಸಿಕೊಟ್ಟಂತಾಯಿತು. ಅಂತಹ ಹೇಳಿಕೆಯು ಮುಂದಾಗಬಹುದೆಂಬ ಸಂಗತಿಯ ನಿರಾಧಾರ ಊಹೆ ಎಂದು ನಾನೇಕೆ ಭಾವಿಸಿದ್ದೇನೆಂದರೆ ಈ ಚಳುವಳಿಯಲ್ಲಿ ಪಾತ್ರ ವಹಿಸುವವರು ಹಿಡಿಯಷ್ಟು ಮಂದಿ ಮಾತ್ರ ಎಂದು. ಅದು ಗೆರೆ ಎಳೆದು ಬಿಟ್ಟಿದೆ. ಸತ್ಯಾಗ್ರಹದಲ್ಲಿ ನನಗಿರುವ ಅನುಭವ ನನ್ನನ್ನು ಈ ನಂಬಿಕೆಗೆ ಒಯ್ದಿದೆ. ಅದು ಎಂತಹ ಪ್ರಬಲ ಶಕ್ತಿ ಎಂದರೆ ಅದನ್ನು ಒಮ್ಮೆ ಚಾಲನಗೊಳಿಸಿದರೆ ಸಾಕು, ಯಾವ ಸಮಾಜದಲ್ಲಿ ಅದನ್ನು ಆಚರಣೆಗೆ ತರುತ್ತೇವೆಯೋ ಅದರಲ್ಲಿ ಅದು ಕೊನೆಗೆ ಪ್ರಬಲ ಅಂಗವಾಗುವವರೆಗೂ ಸದಾ ಹರಡುತ್ತಲೇ ಹೋಗುತ್ತದೆ. ಅದು ಹಾಗೆ ಹರಡಿದರೆ ಯಾವ ಸರ್ಕಾರವೂ ಅದನ್ನು ನಿರ್ಲಕ್ಷಿಸಲಾರದು. ಸತ್ಯಾಗ್ರಹಕ್ಕೆ ಅದು ಮಣಿಯಲೇಬೇಕು, ಇಲ್ಲವೇ ಆ ಚಳವಳಿಯ ಕಾರ್ಯಕರ್ತನನ್ನು ಬಂಧಿಸಲೇಬೇಕು. ಆದರೆ ನನಗೆ ವಾದ ಮಾಡುವ ಇಚ್ಛೆ ಇಲ್ಲ. ಕಡುಬಿನ ರುಚಿಗೆ ತಿಂದದ್ದೇ ಸಾಕ್ಷಿ ಎಂದೊಂದು ಇಂಗ್ಲಿಷ್ ಗಾದೆ ಇದೆ. ಒಳಿತಿಗೋ ಕೆಡುಕಿಗೋ ಚಳುವಳಿಯನ್ನಂತೂ ತೊಡಗಿದ್ದಾಗಿದೆ. ನಮ್ಮನ್ನು ತೂಗುವುದು ನಮ್ಮ ಮಾತಿನಿಂದಲ್ಲ, ಕೇವಲ ನಮ್ಮ ಕೆಲಸದಿಂದಲೇ. ಆದ್ದರಿಂದ ಪ್ರತಿಜ್ಞೆಗೆ ನಾವು ರುಜು ಹಾಕಿಬಿಟ್ಟರೆ ಸಾಲದು. ನಾವು ರುಜು ಹಾಕುವುದು ಅದರಂತೆ ನಡೆಯುತ್ತೇವೆಂಬ ಸಂಕಲ್ಪದ ಮುಂಗುರುಹು ಮಾತ್ರ. ಈ ಪ್ರತಿಜ್ಞೆಗೆ ಸಹಿ ಮಾಡಿರುವವರೆಲ್ಲರೂ ಅದರಂತೆ ನಡೆದರೆ ಮಸೂದೆಗಳನ್ನು ಹಿಂದೆಗೆದುಕೊಳ್ಳುವಂತೆ ಮಾಡಬಹುದೆಂಬ ವಚನ ನೀಡುವಷ್ಟು ಧೈರ್ಯ ಮಾಡುತ್ತೇನೆ. ಸರ್ಕಾರವೇ ಆಗಲಿ, ನಮ್ಮನ್ನು ಟೀಕಿಸುತ್ತಿರುವವರೇ ನಮ್ಮ ವಿರುದ್ಧ ಚಕಾರವೆತ್ತುವಂತಾಗುವುದಿಲ್ಲ. ಧ್ಯೇಯ ಮಹತ್ತಾದದ್ದು, ಉಪಾಯವು ಅಷ್ಟೇ ಮಹತ್ತಾದದ್ದು. ಅವೆರಡಕ್ಕೂ ನಾವು ಅರ್ಹರಾದವರೆಂಬುದನ್ನು ಮಾಡಿ ತೋರಿಸೋಣ. ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಸರ್ಕಾರವು ಸದ್ಯದಲ್ಲೇ ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ಅದಕ್ಕೆ ಮನಗಾಣಿಸಬೇಕೆಂದು ಗಾಂಧೀಜಿ ಮಾರ್ಚ್ 23 ಭಾರತದ ಜನತೆಗೆ ಕರೆ ನೀಡಿದರು. ಅನೇಕ ಸಭೆಗಳಲ್ಲಿ ತಾನು ವಿಧಿಸಲು ಪ್ರಯತ್ನಿಸುವಂತೆ ಸತ್ಯಾಗ್ರಹವು ಸಾರತಃ ಧಾರ್ಮಿಕ ಚಳುವಳಿ. ಅದು ಶುದ್ಧೀಕರಣ ಮತ್ತು ತಪಸ್ಸುಗಳ ಪ್ರಕ್ರಿಯೆ. ನಾವೇ ದಂಡನೆಯನ್ನು ಅನುಭವಿಸುವುದರ ಮೂಲಕ ಸುಧಾರಣೆಗಳನ್ನು ಅಥವಾ ಅನ್ಯಾಯಗಳ ನಿವಾರಣೆಯನ್ನು ಸಾಧಿಸುವುದು ಅದರ ಪ್ರಯತ್ನ. ಆದ್ದರಿಂದ 1919 ಬಿಲ್ 2 ವೈಸರಾಯರ ಅನುಮತಿ ಪ್ರಕಟವಾದ ಬಳಿಕ ಬರುವ 2 ಭಾನುವಾರವನ್ನು ಅಪಮಾನದ ಮತ್ತು ಪ್ರಾರ್ಥನೆಯ ದಿನವನ್ನಾಗಿ ಆಚರಿಸಬೇಕು ಎಂದು ಸೂಚಿಸುವ ಸಾಹಸ ಮಾಡುತ್ತಿದ್ದೇನೆ. ಈ ಆಚರಣೆಯ ಸ್ವರೂಪಕ್ಕೆ ಅನುರೂಪವಾದ ರೀತಿಯಲ್ಲಿ ಪರಿಣಾಮಕಾರಿಯಾದ ಸಾರ್ವಜನಿಕ ಪ್ರದರ್ಶನವನ್ನು ನಡೆಸುವುದು ಅಗತ್ಯ. ಆದ್ದರಿಂದ ಈ ಸಲಹೆಗಳನ್ನು ನೀಡಲು ತಮ್ಮ ಅನುಮತಿ ಬೇಡುತ್ತೇನೆ. 1. ದೊಡ್ಡವರೆಲ್ಲರೂ 24 ಕಾಲ ಉಪವಾಸ ಮಾಡತಕ್ಕದ್ದು. ಹಿಂದಿನ ರಾತ್ರಿ ಮಾಡಿದ ಕಡೆಯ ಊಟದಿಂದ ಅವಧಿಯ ನಿರ್ಣಯ. ಧಾರ್ಮಿಕ ಅಥವಾ ಆರೋಗ್ಯ ಕಾರಣಗಳು ಅಡ್ಡಿ ಬಂದರೆ ಮಾತ್ರ ಇಂಥವರು ಉಪವಾಸ ಮಾಡಬೇಕಾಗಿಲ್ಲ. ಈ ಉಪವಾಸವನ್ನು ಯಾವುದೇ ರೀತಿಯ ಅಥವಾ ರೂಪದ ಉಪವಾಸ ಮುಷ್ಕರ ಎಂದು ಭಾವಿಸಬಾರದು, ಅಥವಾ ಸರ್ಕಾರದ ಮೇಲೆ ಯಾವುದೇ ಒತ್ತಡವನ್ನು ತರಲು ಮಾಡಿದ ಉಪವಾಸ ಎಂದೂ ಭಾವಿಸಬಾರದು.

ಸುನಿತಾ ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜನೆಯಲ್ಲಿ HS ವೆಂಕಟೇಶಮೂರ್ತಿಯವರ ರಚನೆ ಲೋಕದ ಕಣ್ಣಿಗೆ ರಾಧೆಯು.

ಎಚ್ ಎಸ್ ವೆಂಕಟೇಶಮೂರ್ತಿಯವರ ಮತ್ತೊಂದು ರಚನೆ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಸಂಗೀತ ಮೈಸೂರು ಅನಂತಸ್ವಾಮಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ.